ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ ಯುವಶಕ್ತಿ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ನಮಾಮಿ ಗುರುಚರಣಂ ನಮಾಮಿ ಗುರುಚರಣಂ, ಕಾಮನ ರಹಿತಂ ಕಾಮಿತ ಫಲದಂ ಪ್ರೇಮ ಸ್ವರೂಪಂ ಗುರುಚರಣಂ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಯತಿವರ ನಿಮ್ಮನು ಸ್ತುತಿಪರ ಜನರು ದಿವ್ಯಗತಿಯನ್ನು ಹೊಂದುವರು ರಾಘವೇಂದ್ರ. ಸ್ತುತಿಪ ಜನರು ದಿವ್ಯಗತಿಯನ್ನು ಹೊಂದುವರು ರಾಘವೇಂದ್ರ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶಿರಡಿ ವಾಸ ಶ್ರೀ ಸಾಯಿಬಾಬಾ ಕರುಣಯ್ಯ ತೋರಯ್ಯ ಭಕ್ತರ ಬಾಂಧವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ರಾಘವೇಂದ್ರ ಸಲಹೋ ಗುಣಸಾಂದ್ರ ಭಗವದ್ಗೀತಾ ವಿವರಣ ತಂತ್ರ ದೀಪ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎದುರಾರೈ ನಿನಗೆ ಸಮರಾನೈ, ಎದುರಾರೈ ಗುರುವೇ ನಿನಗೆ ಸಮನಾರೈ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ಟೀಕೆಗಳು. ಹೊಗಳಿಕೆಗಳಿಗಿಂತ ತೆಗಳಿಕೆ ಟೀಕೆಗಳೇ ಜೀವನಕ್ಕೆ ಬಹಳ ಮುಖ್ಯ. ಹೊಗಳಿಕೆಗಳು ಸಾಧನೆಗೆ ಪೂರ್ಣ ವಿರಾಮವಿದ್ದಂತೆ, ಆದರೆ ಟೀಕೆಗಳು ಛಲ ಮತ್ತು ಆತ್ಮಬಲವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಮತ್ತೆ ಮುಂದೆ ಪ್ರಯತ್ನ ಮಾಡಿ ಹೆಚ್ಚು ಮಾಡಬೇಕೆಂಬ ಮನಸ್ಸನ್ನು ಪ್ರಚೋದಿಸುತ್ತದೆ. ಬದುಕಿನಲ್ಲಿ ಕಷ್ಟಕೋಟಲೇ ಟೀಕೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಯಶಸ್ಸು ಖಂಡಿತ. ಟೀಕೆಗಳಿಂದ ಜೀವನದಲ್ಲಿ ಸಾಕಷ್ಟು ಪಾಠ ಕಲಿಯಲು ಅವಕಾಶ ಮಾಡಿಕೊಡುವುದಲ್ಲದೆ ಜೀವನಕ್ಕೆ ಅದು ಮರೆಯಲಾರದಂತಹ ಅನುಭವ ತಂದುಕೊಡುತ್ತದೆ. ಯಾವುದೇ ತೆಗಳಿಕೆ ಟೀಕೆಗಳು ಬರಲಿ, ಕಳೆದುಕೊಂಡಿದ್ದು ನನ್ನದಲ್ಲ, ಕಳೆದು ಹೋದದ್ದು ನನ್ನದಲ್ಲ, ಬಿಟ್ಟುಕೊಟ್ಟದ್ದು ನನ್ನದಲ್ಲ, ನನ್ನಲ್ಲಿ ಇರುವುದು ಕೇವಲ ಒಂದೇ ಒಂದು ಈ ಕ್ಷಣ ಮತ್ತು ಈ ದಿನ ಮಾತ್ರ ಎಂದರಿತರೆ ಬದುಕು ಸಾರ್ಥಕ. ಆತ್ಮೀಯರೇ, ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯುವ ತಾಕತ್ತು ಯಾರಿಗೂ ಇರುವುದಿಲ್ಲ. ಬದುಕಿನಲ್ಲಿ ನಾವು ಒಂದಿಷ್ಟು ಮುಖ್ಯ ಸೂತ್ರಗಳನ್ನು ಕಲಿಯಬೇಕು. ಅದೇನೆಂದರೆ, ಯಾರೂ ಏನನ್ನು ಕೇಳದೆ ನಾವು ಏನನ್ನು ಹೇಳಬಾರದು. ಕಷ್ಟ ಬಂದರೆ ಹೆದರದೆ ಎದುರಿಸಬೇಕು. ಇನ್ನು ಬೆಲೆ ಮತ್ತು ಗೌರವ ಇಲ್ಲದ ಕಡೆ ಹೋಗಬಾರದು. ನಾವು ತಿಳಿದ ಹಾಗೆ ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ಇದು ಸತ್ಯವಾದ ಮತ್ತು ಪ್ರಕೃತಿಯ ನಿಯಮ ಕೂಡ. ವಿರುದ್ಧವಾದ ಹೇಳಿಕೆ ಇದ್ದರೂ ಇದು ಸತ್ಯ. ಯಾಕೆ ಎಂದರೆ, ಸತ್ಯ ಹಾಗೂ ಗೆಲುವು ನಾವು ತಿಳಿದದಕ್ಕಿಂತ ಬೇರೆನೇ ಇರುತ್ತದೆ. ಹಾಗೆ ನಗುವಿನಿಂದ ಹಾಗೂ ಸಂತೋಷವಾಗಿರುವಾಗ ಆತ್ಮವಿಶ್ವಾಸ ಬರುವುದಿಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿ ನೋವಿನಿಂದ ಮನಸ್ಸು ಬೇಸರಗೊಳ್ಳುವುದರಿಂದ ನಮಗೆ ಅವಮಾನ ಅಪಮಾನ ಹಾಗೆ ಟೀಕೆಗಳು ತೆಗಳಿಕೆಗಳಿಂದ ನಮಗೆ ತುಂಬಾ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆತ್ಮೀಯರೇ, ಇದು ಅಷ್ಟೇ ನಿಜ ಕೂಡ. ಪುರಂದರ ದಾಸರು ತಮ್ಮ ರಚನೆಯಲ್ಲಿ ಹೀಗೆ ಹೇಳಿದ್ದಾರೆ, ಟೀಕೆ ಅಪಮಾನ ಅವಮಾನಗಳು ಹೇಗೆ, ಅದರಿಂದ ಏನಾಗುತ್ತದೆ ಎಂದು. ಆತ್ಮೀಯರೇ, ದಾಸರ ಈ ರಚನೆಯನ್ನು ನೋಡೋಣ.

ಬಳಿ ಇತ್ತು. ದಾಸರು ಹೀಗೆ ಹೇಳುತ್ತಾರೆ, ಮಾನದಿಂದಲೇ ನಮಗೆ ಅಭಿಮಾನ ಪುಟ್ಟುತ್ತದೆ, ಮಾನದಿಂದಲೇ ತಪ್ಪದ ಹಾನಿ ಕೂಡ ಆಗುತ್ತದೆ. ಅದಕ್ಕೆ ಮಾನ ಅಪಮಾನ ಸಮ ಎಂದು ತಿಳಿದವರಿಗೆ ಯಾವುದೇ ಹಾನಿ ಇಲ್ಲ.

ಇದು ದಾಸರು ಹೇಳುತ್ತಾರೆ, ನಮಗೆ ಅಪಮಾನವಾದರೆ ಅದರಿಂದ ತಪ ವೃದ್ಧಿಯಾಗುವುದು, ಮತ್ತು ನಮಗೆ ಅಪಮಾನವಾದರೆ ಅದರಿಂದ ಪುಣ್ಯ ಕೂಡ ಸಫಲವಾಗುವುದು. ನೃಪಧ್ರುವ ರಾಯನಿಗೆ ಅದರಿಂದ ಕಪಟ ನಾಟಕ ಕೃಷ್ಣ ಅಪರೋಕ್ಷನಾದ ಅಂತ.

0: ಒಳಿತು ನೋಡಿ ದಾಸರು ಅದ್ಭುತವಾಗಿ ಅದ್ಭುತವಾದ ಸಾಲುಗಳನ್ನು ಸುಲಿದ ಬಾಳೆಹಣ್ಣಿನಾಗೆ ಅಪಮಾನ ಮತ್ತು ಅವಮಾನ ಟೀಕೆ ಟಿಪ್ಪಣಿಗಳ ಬಗ್ಗೆ ಅರ್ಥೈಸಿದ್ದಾರೆ. ಇದನ್ನು ಅರಿತು ಬಾಳೆದರೆ ಜನುಮ ಸಾರ್ಥಕ. ಇದನ್ನು ಕೇಳಿದ ಮೇಲೆ ನಮಗೂ ಎಲ್ಲೋ ಒಂದು ಕ್ಷಣ ಅಪಮಾನ ಒಳ್ಳೆಯದೆ ಅಂತ ಅನ್ನಿಸುವುದು ಸಹಜ. ಇನ್ನು ಹೊಗಳಿಕೆ ತಲೆಗೆ ಹತ್ತದಂತೆ, ಟೀಕೆಗಳು ಹೃದಯವನ್ನು ಘಾಸಿಗೊಳಿಸದಂತೆ ನೋಡಿಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಆತ್ಮೀಯರೇ, ಬೇರೆಯವರ ತಪ್ಪು ಹುಡುಕಲು ತುಂಬಾ ಬುದ್ಧಿವಂತಿಕೆಯೇನು ಬೇಕಾಗಿಲ್ಲ. ಆದರೆ ಇನ್ನೊಬ್ಬರ ಒಳ್ಳೆಯತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕು. ಹಾಗೆ ಹೊಗಳಿಕೆಯನ್ನು ಸ್ವೀಕರಿಸಲು ಒಪ್ಪುವ ಹೃದಯ ತೆಗಳಿಕೆ ಟೀಕೆಗಳಿಗೆ ಒಪ್ಪುವುದಿಲ್ಲ. ನೋಡಿ ಆತ್ಮೀಯರೇ, ಹಗುರಾಗಿರುವ ಕಾರಣ ಹಕ್ಕಿ ಹಾರಬಲ್ಲದು. ಹಾಗೆಯೇ ಸಮಸ್ಯೆಯೇ ಪರಿಶ್ರಮದ ಕೊರತೆಯು ಭಾರ ಕಟ್ಟಿಕೊಂಡರೆ, ಟೀಕೆ ಟಿಪ್ಪಣಿಗಳನ್ನು ಬೇಡವಾದುದನ್ನೆಲ್ಲ ಬೆನ್ನಿಗೆ ಭಾರ ಕಟ್ಟಿಕೊಂಡರೆ ನಾವು ಯಶಸ್ಸಿನ ಬೆನ್ನೇರಿ ಹಾರಲಾರೆವು ಎಂಬುದನ್ನು ಮನನ ಮಾಡಿಕೊಳ್ಳಬೇಕು. ಬದುಕು ಎಂಬ ಪಯಣದಲ್ಲಿ ಆತ್ಮೀಯರೇ, ಅನೇಕ ಜನರು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಇನ್ನು ಕೆಲವರು ನಮ್ಮನ್ನು ಪ್ರೀತಿಸುತ್ತಾರೆ, ಮತ್ತೆ ಇನ್ನು ಕೆಲವರು ನಮ್ಮನ್ನು ಪರೀಕ್ಷಿಸುತ್ತಾರೆ, ಮತ್ತೆ ಕೆಲವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ಇನ್ನು ಕೆಲವರು ನಮ್ಮನ್ನು ಟೀಕಿಸುತ್ತಾರೆ, ಮತ್ತೆ ಕೆಲವರು ಬೆಂಬಲವಾಗಿ ನಿಲ್ಲುತ್ತಾರೆ, ಇನ್ನು ಕೆಲವರು ಕಾರಣವಿಲ್ಲದೆ ಬಿಟ್ಟು ಹೋಗುತ್ತಾರೆ, ಕೆಲವರು ನಗಿಸುತ್ತಾರೆ, ಮತ್ತೆ ಕೆಲವರು ಅಳಿಸುತ್ತಾರೆ. ಹೌದಲ್ಲವೇ ಸ್ನೇಹಿತರೆ, ಇದೆಲ್ಲ ಕೂಡ ಎಲ್ಲರ ಬದುಕಿನಲ್ಲಿ ನಡೆಯುವ ಒಂದು ಬೇರೆ ಬೇರೆಯಾಗಿ ನಡೆಯುವ ಸನ್ನಿವೇಶ. ಆದರೂ ಇದರಲ್ಲಿ ತಾಳ್ಮೆಯುತವಾಗಿ ಬದುಕುವುದನ್ನು ಬದುಕು ಸಾಗಿಸುವುದು ಕೂಡ ಅನಿವಾರ್ಯ. ಯಾಕೆಂದರೆ ಕಾರಣವಿಲ್ಲದೆ ಯಾವ ಕಾರ್ಯವೂ ಸಾಗದು. ರಾಷ್ಟ್ರಕವಿ ಕುವೆಂಪು ಅವರು ಹೇಳುತ್ತಾರೆ, ಉತ್ತಮವಾದದ್ದು ಇದ್ದರೆ ಹೊಗಳಿ, ಇಲ್ಲದಿದ್ದರೆ ತೆಪ್ಪಗಿರಿ. ಹಾಗೆ ಇನ್ನೊಂದು ಅದ್ಭುತವಾದ ಮಾತು ಹೇಳುತ್ತಾರೆ, ಟೀಕೆಗಳು ಸಾಯುತ್ತವೆ, ಆದರೆ ಕೆಲಸಗಳು ಉಳಿಯುತ್ತವೆ. ಎಷ್ಟು ಸತ್ಯವಾದ ಹಾಗೂ ಅದ್ಭುತವಾದ ಮಾತು. ಆತ್ಮೀಯರೇ ನೋಡಿ, ಟೀಕೆ ಮಾಡುವವರಾಗಲಿ ಟೀಕೆಗಳಾಗಲಿ ಶಾಶ್ವತ ಅಲ್ಲ, ಅವು ಅಳಿಸಿ ಹೋಗುತ್ತವೆ. ಟೀಕೆ ಮಾಡುವವರು ಕೂಡ ಮುಂದೊಂದು ದಿನ ಇರುವುದಿಲ್ಲ, ಆದರೆ ಮಾಡುವ ಕಾರ್ಯಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ನಮಗೆ ಟೀಕೆಗಳು ಯಾವಾಗಲೂ ಖುಷಿ ಕೊಡಬೇಕು, ಏಕೆಂದರೆ ಅದರಿಂದ ಛಲ ಹುಟ್ಟಿಸುವುದು, ನಮಗೆ ಛಲ ಹುಟ್ಟುವುದು ಟೀಕೆಗಳಿಂದ. ಇನ್ನು ಬದುಕಿನಲ್ಲಿ ಸಕಾರಾತ್ಮಕ ಚಿಂತನೆ ಹೊಂದಿರಬೇಕು. ಅದೇನೆಂದರೆ, ಇಂದು ನಾನು ಗೆಲ್ಲಲಿಕ್ಕಿಲ್ಲ, ಆದರೆ ಮುಂದೊಂದು ದಿನ ಗೆಲ್ಲೇ ಗೆಲ್ಲುತ್ತೇನೆ ಎನ್ನುವುದರ ಬಗ್ಗೆ ನನಗೆ ಅನುಮಾನವಾಗಲಿ ಅವಸರವಾಗಲಿ ಇಲ್ಲ ಎಂಬ ಸಂಕಲ್ಪ ನಮ್ಮಲ್ಲಿರಬೇಕು. ಜೀವನದಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ನಿರ್ಧಾರ ಮಾಡುತ್ತೇವೆ, ಅವುಗಳೇ ನಮ್ಮನ್ನು ಬದಲಾಯಿಸುತ್ತವೆ ಎಂಬುದನ್ನು ಅರಿಯಬೇಕು. ಇನ್ನು 10 ಜನರಿಗೆ ಒಳ್ಳೆಯವನಾಗೋ ಬೇಡ, ನಿನ್ನ ಆತ್ಮ ಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳುವರು, ಬಿದ್ದಾಗ ತೆಗಳುವರು. ಮಧ್ಯ ನೀನು ನೀನಾಗಿರು, ಇನ್ನೊಬ್ಬರಿಗಾಗಿ ಬದಲಾಗದಿರು. ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲೇ ಕಾಣದ ಹಣೆ ಬರಹವನ್ನು ನಂಬಿ ಕುರುಡ ಜೀವನ ನಡೆಸುವುದಕ್ಕಿಂತ, ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ. ರಕ್ಷತೀ ರಕ್ಷತ, ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಶ್ರೀರಾಮ ಹೇಳುತ್ತಾನೆ, ನಮಗೆ ಕಷ್ಟ ಬಂದರೂ ಧರ್ಮದಲ್ಲೇ ಇದ್ದು ಬದುಕಬೇಕು. ಶ್ರೀಕೃಷ್ಣ ಹೇಳಿದ್ದಾನೆ, ನಾವು ಏನೇ ಮಾಡಿದರೂ ಸರಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ. ಸದಾ ಮೌನವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇರಬೇಕು. ನಾವು ಮಾಡುವ ಒಳ್ಳೆಯ ಗುಣಗಳು ಕೆಲಸ ಮಾತ್ರ ಸದ್ದು ಮಾಡಬೇಕು, ನಮ್ಮ ಒಳ್ಳೆಯತನ ಸದ್ದು ಮಾಡಬೇಕು. ಎಷ್ಟೇ ಎತ್ತರಕ್ಕೆ ಏರಿದರೂ ಅನ್ನ ತಿನ್ನಲು ತಲೆಬಾಗಬೇಕು ಎನ್ನುವ ವಾಸ್ತವವನ್ನು ನೀವು ಅರಿಯಬೇಕು. ಇನ್ನು ಎಷ್ಟೇ ಟೀಕೆ ಟಿಪ್ಪಣಿಗಳು ಎಷ್ಟೇ ಬಂದರೂ, ಒಳ್ಳೆಯತನ ಅಂತ ಬಂದಾಗ, ಯಶಸ್ಸು ಸದ್ದು ಮಾಡಿದಾಗ ಅವೆಲ್ಲ ಕೂಡ ತಲೆ ತೆಳಗಾಗುತ್ತವೆ. ಹಾಗೆ ಸದಾ ಒಳ್ಳೆಯದು ಹಾಗೂ ಸಾಧನೆ ಸದ್ದು ಮಾಡುತ್ತದೆ. ಇನ್ನು ಕೊನೆಯದಾಗಿ, ಜೀವನದಲ್ಲಿ ಹೊಗಳಿಕೆ ತೆಗಳಿಕೆ ಏನೇ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಎನ್ನುವ ಹಾಗೆ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿ, ಟೀಕೆಗಳನ್ನು ಬದಿಗಿರಿಸಿ, ಒಳ್ಳೆಯದನ್ನು ಸ್ವೀಕರಿಸಿ, ಬದುಕನ್ನು ಉಜ್ವಲಗೊಳಿಸೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ಹೇಗೆ ಭಗವಂತನ ವಿಶ್ವರೂಪವನ್ನ ನೋಡಿದ ಮೇಲೆ ಅರ್ಜುನ ಯಾವ ತರ ಪ್ರಾರ್ಥನೆಯನ್ನ ಮಾಡಲು ಪ್ರಾರಂಭಿಸುತ್ತಾನೆ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಅರ್ಜುನ ಮತ್ತು ಕೃಷ್ಣನ ನಡುವೆ ಸಾಖ್ಯ ಭಾವ ಇತ್ತು. ಸಖನಾಗಿ ಕೃಷ್ಣನನ್ನ ಸ್ನೇಹಿತನಾಗಿ ಅವನು ಪರಿಗಣಿಸ್ತಾ ಇದ್ದ. ಸ್ನೇಹಿತನ ತರ ಇದ್ರು, ಅವರಿಬ್ಬರು ಸ್ನೇಹಿತರ ತರ ಇದ್ರು. ಅದಾದ್ಮೇಲೆ ಕೃಷ್ಣ ನನ್ನ ಗುರುವನ್ನಾಗಿ ಸ್ವೀಕರಿಸಿದ ಅರ್ಜುನ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾಗ, ಏನು ಮಾಡ್ಬೇಕಂತೇಳಿ ತೋಚದೆ ಇದ್ದಾಗ ಕೃಷ್ಣನಿಗೆ ಅವನು ಶರಣಾಗ್ತಾನೆ. ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕರಿಸ್ತಾನೆ. ಗುರು ಶಿಷ್ಯರ ಸಂಬಂಧವಿತ್ತು ಅವರ ನಡುವೆ. ಅದಾದ್ಮೇಲೆ ಕೃಷ್ಣ ತನ್ನ ವೈಯಕ್ತಿಕ ವಿಷಯಗಳನ್ನ ಅರ್ಜುನನ ಜೊತೆ ಹಂಚಲು ಪ್ರಾರಂಭಿಸಿದಾಗ ಅರ್ಜುನನಿಗೆ ಕ್ರಮೇಣ ಕೃಷ್ಣನಲ್ಲಿ ಪ್ರೀತಿ ಉಂಟಾಗುತ್ತೆ, ಮತ್ತೆ ಸಾಖ್ಯ ಭಾವ ಬರುತ್ತೆ. 10ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನಿನ್ನ ಬಗ್ಗೆ ಎಷ್ಟು ಕೇಳಿದ್ರೂ ಸಾಕು ಅಂತ ನನಗೆ ಅನಿಸುವುದೇ ಇಲ್ಲ, ನಿನ್ನ ಮಾತಿನ ಅದ್ಭುತವನ್ನ ನನಗೆ ಸವಿಯಬೇಕು ಅಂತ ಅನಿಸ್ತಾ ಇದೆ ಅಂತೇಳಿ ಮತ್ತೆ ಅವರಲ್ಲಿ ಸಾಖ್ಯ ಭಾವ ಬಂದಿತ್ತು. ಈಗ ಕೃಷ್ಣನ ವಿಶ್ವರೂಪವನ್ನ ನೋಡಿದ ಅರ್ಜುನನಿಗೆ ದಾಸ್ಯ ಭಾವ ಬರ್ತಾ ಇದೆ. ಒಂದೆಡೆ ವಿಶ್ವರೂಪವನ್ನ ನೋಡಿ ಸಂತೋಷ ಪಟ್ಟಿದ್ದಾನೆ ಅರ್ಜುನ, ಇನ್ನೊಂದೆಡೆ ಕಾಲರೂಪವನ್ನ ನೋಡಿ ಅವನು ಭಯಗೊಂಡಿದ್ದಾನೆ. ಯಾರು ನೀನು ಅಂತ ಅರ್ಜುನ ಕೇಳ್ತಾನೆ. ಅದಾದ್ಮೇಲೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಲು ಪ್ರಾರಂಭಿಸುತ್ತಾನೆ. ಹೇಳ್ತಾನೆ, ನಿನ್ನ ಮಹಿಮೆಗಳನ್ನ ತಿಳಿಯದೆ, ನಿನ್ನನ್ನು ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನ ನಾನು ಕೃಷ್ಣ ಯಾದವ ಓ ಗೆಳೆಯ ಅಂತೆಲ್ಲ ಕರೆದಿದ್ದೀನಿ. ಎಷ್ಟೊಂದು ಸಲುಗೆಯಿಂದ ನಾನು ನಿನ್ನ ಜೊತೆ ವರ್ತಿಸಿದೆ, ನೀನು ಇಷ್ಟು ಮಹಿಮನಂತ ನನಗೆ ಗೊತ್ತಿರಲಿಲ್ಲ ಅಂತ. ಸೊ ಕೃಷ್ಣನ ದೇವ ಅಂದ್ರೆ ವಿಶ್ವರೂಪವನ್ನ ನೋಡಿದ ಅರ್ಜುನನಿಗೆ ಇವನು ನನ್ನ ಸ್ನೇಹಿತನಲ್ಲ, ಇವನು ತುಂಬಾ ಶ್ರೇಷ್ಠನು ಮಹಿಮನು ಅನ್ನುವಂತ ಒಂದು ಭಾವನೆ ಅವನಿಗೆ ಬರ್ತಾ ಇದೆ. ಸೊ ಕೃಷ್ಣ ಎಷ್ಟು ಒಂದು ಸ್ನೇಹ ಸಲುಗೆಯಿಂದ ಅರ್ಜುನನ ಜೊತೆ ನಡ್ಕೊಳ್ತಾ ಇದ್ರು ಅಂದ್ರೆ, ಅರ್ಜುನನಿಗೆ ಯಾವತ್ತೂ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಅನಿಸ್ಲೇ ಇಲ್ಲ. ಅಷ್ಟೊಂದು ಸಾಮಾನ್ಯನಾಗಿ ಸಖನಾಗಿ ಕೃಷ್ಣನ ರೀತಿಯೇ ಅಂಥದ್ದು ಭಕ್ತರ ಜೊತೆ ನಡ್ಕೊಳ್ಳುವಂತ ರೀತಿ. ಹೇಗೆ ವಾತ್ಸಲ್ಯ ಭಾವದಲ್ಲಿ ಪುತ್ರನಾಗಿ ಸಾಮಾನ್ಯ ಮಗುವಾಗಿ ಮಾತೆ ಯಶೋದೆ ನಂದ ಮಹಾರಾಜ ದೇವಕಿ ವಸುದೇವರಿಗೆ ಅವರ ಜೊತೆ ಕೃಷ್ಣ ಯಾವ ತರ ನಡ್ಕೊಳ್ತಾರೆ, ಗೋಪಿಯರ ಜೊತೆ ಪ್ರೇಮಿಯ ತರ ಕೃಷ್ಣ ಯಾವ ತರ ನಡ್ಕೊಳ್ತಾರೆ, ಗೋಪ ಬಾಲಕರ ಜೊತೆ ಅರ್ಜುನನ ಜೊತೆ ಸಖನಾಗಿ ಸ್ನೇಹಿತನಾಗಿ ಹೇಗೆ ಕೃಷ್ಣ ಸಾಮಾನ್ಯನ ತರ ನಡ್ಕೊಳ್ಳುವ ರೀತಿ ಎಂಥವರಿಗೆ ಕೂಡ ಒಂದು ಬೆರಗುಗೊಳಿಸುವಂಥದ್ದು. ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದನ್ನೇ ಮರೆಸಿ ಬಿಡುತ್ತೆ. ಸೊ ಅರ್ಜುನ ಕೂಡ ಈಗ ಅದನ್ನೇ ಹೇಳ್ತಾ ಇರುವಂಥದ್ದು, ನಿನ್ನ ಮಹಿಮೆಗಳನ್ನ ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನ ಕೃಷ್ಣ ಯಾದವ ಓಗಿಳಿಯ ಎಂದೆಲ್ಲ ಕರೆದಿದ್ದೇನೆ, ಶ್ರೀಕೃಷ್ಣ ಪರಮಾತ್ಮ ಅಂತೆಲ್ಲ ನಾನು ಕರೆದಿಲ್ಲ, ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನ ಕ್ಷಮಿಸು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಹಲವಾರು ತಪ್ಪುಗಳನ್ನ ಎಸಗಿರಬಹುದು, ನನ್ನನ್ನ ಕ್ಷಮಿಸು ನನ್ನ ಅಪರಾಧಗಳನ್ನ ಅಂತ. ಅದಾದ್ಮೇಲೆ ಹಲವಾರು ಬಾರಿ ನಾವು ವಿಹಾರಗಳಿಗೆ ಹೋಗಿದ್ದಾಗ ನೀನು ನನ್ನ ಜೊತೆ ಮಲಗಿದ್ದು, ಒಂದೇ ಹಾಸಿಗೆಲಿ ನಾವು ಮಲಗಿದ್ದು, ಅಷ್ಟೊಂದು ನೀನು ನನ್ನ ಜೊತೆ ಸ್ನೇಹ ಸಲುಗೆಯಿಂದ ನಡ್ಕೊಂಡೆ, ಆದ್ರೆ ನಾನು ನಿನ್ನನ್ನ ಹಲವಾರು ಬಾರಿ ಅಪಹಾಸ್ಯ ಕೂಡ ಮಾಡಿದ್ದೇನೆ. ಸೊ ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡ್ತಾ ಇದ್ದೀನಿ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಕೃಷ್ಣ ತನ್ನ ವಿಶ್ವರೂಪದಲ್ಲಿ ಅರ್ಜುನ ಮುಂದೆ ಪ್ರಕಟನಾದರೂ ಅರ್ಜುನ ಕೃಷ್ಣನೊಡನೆ ತನ್ನ ಗೆಳೆತನದ ಸಂಬಂಧವನ್ನು ಸ್ಮರಿಸಿಕೊಂಡು ಕ್ಷಮೆ ಬಿಡ್ತಾ ಇದ್ದಾನೆ. ಸ್ನೇಹದಿಂದ ಮಾಡುವ ಸಲಿಗೆಯ ಹಲವು ರೀತಿಗಳಿಗಾಗಿ ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ತಾ ಇದ್ದಾನೆ. ಕೃಷ್ಣ ತನ್ನ ಆತ್ಮೀಯ ಸಖನಾಗಿ ಎಲ್ಲವನ್ನ ವಿವರಿಸಿದ್ರು, ಅವನು ಇಂತಹ ವಿಶ್ವರೂಪವನ್ನು ಧರಿಸಬಲ್ಲ ಎಂದು ನನಗೆ ತಿಳಿದಿರಲಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನ ಸಿರಿಯನ್ನ ಗುರುತಿಸದೆ ಅವನನ್ನ ಗೆಳೆಯ ಕೃಷ್ಣ ಯಾದವ ಎಂದು ಸಂಬೋಧಿಸಿ ಎಷ್ಟು ಬಾರಿ ಅವನಿಗೆ ಅಪಮಾನ ಮಾಡಿರುವನು ಅರ್ಜುನನಿಗೆ ತಿಳಿಯದು. ಆದರೆ ಕೃಷ್ಣ ಎಷ್ಟು ದಯಾಮಯ ಮತ್ತು ಕರುಣಾಳು ಎಂದರೆ, ಇಷ್ಟು ಸಿರಿ ಇದ್ದು ಅರ್ಜುನನೊಡನೆ ಗೆಳೆಯನಾಗಿ ಆಡಿದ. ಭಕ್ತ ಮತ್ತು ಭಗವಂತರ ನಡುವೆ ಇರುವ ಪರಸ್ಪರ ದಿವ್ಯ ಪ್ರೀತಿ ಇಂತಹದು. ಸೊ ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ, ಸೊ ನಾವು ಇಲ್ಲಿ ಹೇಗೆ ಯಾವ ತರ ನಾವು ಕೂಡ ಅಂದ್ರೆ ಜೀವಿ ಮತ್ತು ಕೃಷ್ಣನ ನಡುವಿನ ಬಾಂಧವ್ಯ ನಿರಂತರವಾದದ್ದು, ನಾವು ಅದನ್ನ ಮರೆಯಲು ಸಾಧ್ಯವಿಲ್ಲ. ಸೊ ಅರ್ಜುನ ವಿಶ್ವರೂಪದ ಸಿರಿಯನ್ನ ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನ ಅವನು ಮರೆಯಲಾರ. 43ನೇ ಶ್ಲೋಕದಲ್ಲಿ ಅರ್ಜುನ ಹೀಗೆ ಹೇಳ್ತಾನೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜಶ್ಚ ಗುರುರ್ಗರೀಯಾನ್ ನಾ ತ್ವತ್ಸಮೋಸ್ತಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುದೆಲ್ಲಕ್ಕೂ ನೀನೇ ತಂದೆ, ನೀನು ಪೂಜ್ಯನು ಪರಮ ಗುರುವು, ನಿನಗೆ ಸಮಾನರಾದವರು ಯಾರೂ ಇಲ್ಲ, ಯಾರೂ ನಿನ್ನೊಡನೆ ಒಂದಾಗಿರುವುದಿಲ್ಲ. ಆದ್ದರಿಂದ ಅಪರಿಮಿತ ಪ್ರಭುವಾದ ಪ್ರಭುವೇ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ?
ದೇವೋತ್ತಮ ಪರಮಪುರುಷನಾದ ಕೃಷ್ಣ ಮಗನಿಗೆ ತಂದೆಯು ಪೂಜ್ಯನಾದಂತೆ ಪೂಜ್ಯನು. ಮೂಲತಃ ಬ್ರಹ್ಮನಿಗೆ ವೇದಗಳನ್ನು ಬೋಧಿಸಿದವನು ಮತ್ತು ಈಗ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸ್ತಾ ಇರುವವನು ಆತನೇ. ಆದ್ದರಿಂದ ಆತನು ಆದಿಗುರು. ಈ ಕ್ಷಣದಲ್ಲಿ ನಿಜವಾದ ಗುರುವಾಗಿರುವ ಯಾರೇ ಆಗಲಿ ಕೃಷ್ಣನಿಂದ ಪ್ರಾರಂಭವಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು. ಸೊ ಭಗವಂತನಿಗೆ ಎಲ್ಲಾ ರೀತಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಲಾಗ್ತಾ ಇದೆ. ಆತನ ಮಹಿಮೆಯು ಅಪರಿಮಿತವಾದದ್ದು. ಅಲೌಕಿಕವಾದ ಅಥವಾ ಐಕವಾದ ಯಾವುದೇ ಅಭಿವ್ಯಕ್ತಿಯಲ್ಲಿ ಭಗವಂತನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಸುಕೃಷ್ಣನಿಗಿಂತ ಮೇಲಿನವರು ಯಾರೂ ಇಲ್ಲ. ಎಲ್ಲರೂ ಅಂದರೆ ಅವರನ್ನ ಮೀರುವವರು ಯಾರೂ ಇಲ್ಲ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೀಗೆ ಹೇಳಿದೆ, ನತಸ್ಯ ಕಾರ್ಯಂ ಕರ್ಣಂ ಚ ವಿದ್ಯತೆ ನಾ ತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ಪರಮ ಪ್ರಭುವಾದ ಕೃಷ್ಣನಿಗೆ ಸಾಮಾನ್ಯ ಮನುಷ್ಯನಿಗಿರುವಂತೆ ಇಂದ್ರಿಯಗಳು ದೇಹವೂ ಉಂಟು. ಆದರೆ ಅವನ ಮಟ್ಟಿಗೆ ಅವನ ಇಂದ್ರಿಯಗಳು ಅವನ ದೇಹ ಅವನ ಮನಸ್ಸು ಮತ್ತು ಅವನು ಇವುಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೃಷ್ಣ ತನ್ನ ಆತ್ಮ ಮನಸ್ಸು ಹೃದಯ ಮತ್ತು ಬೇರೆ ಎಲ್ಲದರಿಂದ ಬೇರೆ ಎಂದು ಅವನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದ ಮೂಢರು ಹೇಳ್ತಾರೆ. ಕೃಷ್ಣ ಪರಮ ಪ್ರಭು, ಆದ್ದರಿಂದ ಅವನ ಚಟುವಟಿಕೆಗಳು ಮತ್ತು ಸಾಮರ್ಥ್ಯವು ಪರಮವಾದವು. ನಮ್ಮ ಇಂದ್ರಿಯಗಳಂತೆ ಅವನಿಗೆ ಇಂದ್ರಿಯಗಳಿಲ್ಲದಿದ್ದರೂ ಆತನು ಎಲ್ಲಾ ಇಂದ್ರಿಯ ಕ್ರಿಯೆಗಳನ್ನ ಮಾಡಬಲ್ಲನು. ಆದ್ದರಿಂದ ಅವನ ಇಂದ್ರಿಯಗಳು ದೋಷಪೂರ್ಣವೂ ಅಲ್ಲ ಮಿತವೂ ಅಲ್ಲ. ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಸೊ ಹೀಗೆ ದೇವೋತ್ತಮ ಪರಮಪುರುಷ ಜ್ಞಾನ ಶಕ್ತಿ ಮತ್ತು ಚಟುವಟಿಕೆಗಳೆಲ್ಲ ದಿವ್ಯವಾದವು. ಭಗವದ್ಗೀತೆಯಲ್ಲಿ 4.9 ಹೇಳಿದ ಹಾಗೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೊ ಅರ್ಜುನ. ಕೃಷ್ಣನ ದಿವ್ಯ ಶರೀರ ಚಟುವಟಿಕೆಗಳು ಮತ್ತು ಪರಿಪೂರ್ಣತೆಯನ್ನು ಬಲ್ಲ ಯಾರೇ ಆಗಲಿ ದೇಹವನ್ನು ತ್ಯಜಿಸಿದ ಅನಂತರ ಅವನ ಬಳಿಗೆ ಹಿಂದಿರುಗುತ್ತಾರೆ. ಈ ದುಃಖಮಯ ಜಗತ್ತಿಗೆ ಅವರು ಮತ್ತೆ ಬರುವುದಿಲ್ಲ. ಆದ್ದರಿಂದ ಕೃಷ್ಣನ ಚಟುವಟಿಕೆಗಳು ಇತರರ ಚಟುವಟಿಕೆಗಳಿಗಿಂತ ಭಿನ್ನವಾದವು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅತ್ಯುತ್ತಮ ನೀತಿ ಅಂದರೆ ಕೃಷ್ಣನ ತತ್ವಗಳನ್ನು ಅನುಸರಿಸುವುದು. ಇದು ಮನುಷ್ಯನನ್ನ ಪರಿಪೂರ್ಣನನ್ನಾಗಿ ಮಾಡುತ್ತವೆ. 44 ಶ್ಲೋಕ.

ದೇವ ಸೋಡು. ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಅವಿಧೀಯತೆಯನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು. ಸುಕೃಷ್ಣ ಭಕ್ತರು ಅಂದರೆ ಕೃಷ್ಣನ ಭಕ್ತರು ಕೃಷ್ಣನೊಂದಿಗೆ ಬೇರೆ ಬೇರೆ ಸಂಬಂಧಗಳನ್ನು ಸಾಧಿಸಿಕೊಳ್ತಾರೆ. ಕೃಷ್ಣನನ್ನು ಮಗನಂತೆ, ಗಂಡನಂತೆ, ಸ್ನೇಹಿತನಂತೆ ಅಥವಾ ಒಡೆಯನಂತೆ ಕಾಣಬಹುದು. ಕೃಷ್ಣಾರ್ಜುನರದು ಸಖ್ಯ ಭಾವ, ತಂದೆ ಗಂಡ ಅಥವಾ ಒಡೆಯನ್ನು ಸಹಿಸಿಕೊಳ್ಳುವಂತೆ ಕೃಷ್ಣನು ಸಹಿಸಿಕೊಳ್ತಾನೆ. 45ನೇ ಶ್ಲೋಕ. ಅದೃಷ್ಟ ಪೂರ್ವಂ ರಶಿತೋಸ್ಮಿ ದೃಷ್ಟ

0: ಶ್ರೀನಿವಾಸ, ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸೊ ಅರ್ಜುನ ಕೃಷ್ಣನ ಪರಮ ಪ್ರಿಯ ಸಖನಾದ್ರಿಂದ ಯಾವಾಗ್ಲೂ ಆತನಿಗೆ ಪ್ರೀತಿ ಪಾತ್ರ. ಅರ್ಜುನನು ಪ್ರಿಯ ಸ್ನೇಹಿತನಾಗಿ ತನ್ನ ಸ್ನೇಹಿತನ ಸಿರಿಯನ್ನು ಕಂಡು ಹರ್ಷಪಟ್ಟಿದ್ದಾನೆ. ತನ್ನ ಸ್ನೇಹಿತನಾದ ಕೃಷ್ಣ ದೇವೋತ್ತಮ ಪರಮಪುರುಷ ಮತ್ತು ಇಂತಹ ಅದ್ಭುತವಾದ ವಿಶ್ವರೂಪವನ್ನ ತೋರಿಸಬಲ್ಲ ಎಂದು ಅರ್ಜುನನಿಗೆ ಸಂತೋಷವಾಗಿದೆ. ಆದರೆ ಅದೇ ಕಾಲದಲ್ಲಿ ವಿಶ್ವರೂಪವನ್ನು ಕಂಡು ತನ್ನ ಪರಿಶುದ್ಧ ಸ್ನೇಹದ ಕಾರಣದಿಂದ ಕೃಷ್ಣನ ವಿಷಯದಲ್ಲಿ ಹಲವು ಅಪರಾಧಗಳನ್ನು ಮಾಡಿದ್ದೇನೆ ಅಂತ ಅವನಿಗೆ ಭಯ ಆಗ್ತಾ ಇದೆ. ಹೀಗೆ ಅವನು ಭಯಪಡಲು ಕಾರಣವೇ ಇಲ್ಲದಿದ್ರು ಭಯದಿಂದ ಅವನ ಮನಸ್ಸು ವ್ಯಗ್ರವಾಗಿದೆ. ಆದ್ದರಿಂದ ಕೃಷ್ಣನು ತನ್ನ ನಾರಾಯಣ ರೂಪವನ್ನ ತೋರ್ಬೇಕಂತೇಳಿ ಇಲ್ಲಿ ಅರ್ಜುನ ಬೇಡ್ತಾ ಇದ್ದಾನೆ. ಮತ್ತೆ ನೀನು ಎರಡು ಹಸ್ತಗಳ ರೂಪದಲ್ಲಿ ನನ್ನ ಮುಂದೆ ಕಾಣಿಸಿಕೋ ನನ್ನ ಸ್ನೇಹಿತನಾಗಿ ಅಂತ ಅರ್ಜುನ ಹೇಳ್ತಾನೆ. ಅದಕ್ಕಿಂತ ಮುಂಚೆ ನಿನ್ನನ್ನು ಚತುರ್ಭುಜ ನಾರಾಯಣ ರೂಪದಲ್ಲಿ ನಾನು ನೋಡಲು ಬಯಸ್ತೇನೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिवय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. राजेश पायलट केंद्रीय मंत्री यांची आज पुण्यतिथी. घनश्यामदास बिर्ला भारतीय उद्योगपती पद्मविभूषण यांची पुण्यतिथी आजच. साने गुरुजी मराठी बाल साहित्यिक यांची पुण्यतिथी आजच्याच दिवशी. वासुदेव शास्त्री खरे इतिहासाचार्य लेखक नाटककार व कवी यांची पुण्यतिथी आजच. या होत्या आजच्या पुण्यतिथीने. आज सोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र गणधुनी 90.4 FM KLE ಗಣಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. KLE ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30. ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00. ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 4:00 KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:00 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ತೆ, ಡಾಕ್ಟರ್ ಜಯಶೀಲಾ ಎಂ ಗೋಣಿ, ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದಿಂದ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಕಾಲೇಜಿನಿಂದ ಇವತ್ತು ಒಂದು ಗರ್ಭಿಣಿಯರಿಗೆ ಯೋಗ ಎಷ್ಟು ಮುಖ್ಯ ಎಂಬ ವಿಷಯದ ಬಗ್ಗೆ ನಿಮಗೆ ನಾನು ತಿಳಿಯಲು ಇಚ್ಛೆಪಡುತ್ತೇನೆ. ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿನ ಬದಲಾವಣೆಗಳು, ಹಾರ್ಮೋನ್ ಬದಲಾವಣೆಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅಲ್ಲದೆ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಮನಸ್ಸಿನ ಶಾಂತಿಯೂ ಕೂಡ ಅಷ್ಟೇ ಮುಖ್ಯ. ಸೊ ಯೋಗ ಗರ್ಭಿಣಿಯರಿಗೆ ಬಹಳ ಅವಶ್ಯಕವಾಗಿದೆ. ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗದಲ್ಲಿ ನಿಯಮಿತ ಉಸಿರಾಟದ ವ್ಯಾಯಾಮಗಳನ್ನು ಕಲಿಸಲಾಗುತ್ತದೆ ಹಾಗೂ ಹೆರಿಗೆ ಸಮಯದಲ್ಲಿ ಭಯ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡಲಾಗುತ್ತದೆ. ಅಲ್ಲದೆ ಉಸಿರಾಟದ ತೊಂದರೆ ಮುಂತಾದ ಸುಸ್ತು ಇತರೆ ಕೆಲವು ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ತಡೆಯುವುದನ್ನು ಕಲಿಸಿಕೊಡಲಾಗುತ್ತದೆ. ಗರ್ಭಿಣಿಯರ ಯೋಗದಲ್ಲಿ ಶಿಥಿಲೀಕರಣ ವ್ಯಾಯಾಮ, ಸ್ಟ್ರೆಚಿಂಗ್ ಎಕ್ಸಸೈಸ್ ಇತ್ಯಾದಿ ವ್ಯಾಯಾಮಗಳನ್ನು ಹೇಳಿಕೊಡಲಾಗುತ್ತದೆ. ಇದು ಮಗುವಿಗೆ ತಾಯಿಗೆ ಯಾವುದೇ ಹಾನಿಯಾಗದಂತೆ ನಿಧಾನವಾಗಿ ಹೇಗೆ ಮಾಡುವುದು ಎಂಬುದನ್ನು ಕೂಡ ಇಲ್ಲಿ ಕಲಿಸಲಾಗುತ್ತದೆ. ಗರ್ಭಿಣಿಯರಿಗೆ ಮಗು ಬೆಳೆದಂತೆ ತೂಕ ಕೂಡ ಹೆಚ್ಚಾಗುತ್ತದೆ. ಈ ತೂಕ ಹೆಚ್ಚಾಗುವುದರಿಂದ ಬೆನ್ನು ನೋವು, ಸೊಂಟ ನೋವು, ಭುಜ ನೋವು, ಕಾಲು ನೋವು ಇತ್ಯಾದಿ ಸಮಸ್ಯೆಗಳನ್ನು ನಾವು ಕಾಣಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಯೋಗ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ಕ್ಲಾಸ್ನಲ್ಲೂ ಗರ್ಭಿಣಿಯರಿಗೆ ಹೇಗೆ ವಿಶ್ರಾಂತಿ ಪಡೆಯಬಹುದು, ಹೇಗೆ ರಕ್ತದೊತ್ತಡ ಮುಂತಾದ ಕೆಲವು ಸಮಸ್ಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ಕೂಡ ಈ ಯೋಗದಿಂದ ಕಲಿಸಿಕೊಡಲಾಗುತ್ತದೆ. ಅಲ್ಲದೆ ಗರ್ಭಿಣಿಯರಿಗೆ ರಾತ್ರಿಯಲ್ಲಿ ಉತ್ತಮ ನಿದ್ರೆಯ ಒಂದು ಸಮಸ್ಯೆ ಕೂಡ ಕಾಡ್ತಾ ಇರ್ತದೆ. ಆ ಸಮಸ್ಯೆಯನ್ನು ಕೂಡ ನಾವು ಈ ಒಂದು ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ, ಮುದ್ರಾ ಮುಂತಾದ ಒಂದು ವ್ಯವಸ್ಥೆಯಿಂದ ಕಡಿಮೆ ಮಾಡಬಹುದು. ಕೊನೆಯದಾಗಿ ನಾನು ಹೇಳಬಯಸುವುದೇನೆಂದರೆ, ನೀವೇ ಸ್ವತಃ ಮಾಡುವ ಮೊದಲು ಯೋಗ ಪರಿಣಿತರನ್ನು ಸಂಪರ್ಕಿಸಿ ಸಲಹೆ ಕೇಳುವುದು ಅಥವಾ ಯೋಗ ತರಬೇತಿ ಪಡೆಯುವುದು ಒಳ್ಳೆಯದು. ಸೊ ಬೆಳಗಾವಿಯ ಶಾಪುರ ರಸ್ತೆಯಲ್ಲಿರುವ ಕೇಲಿಯ ಶ್ರೀ ಬಿ ಎಂ ಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ

0: ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 0831-255-2500 आणि 247-3777.
3: मोबाईल नंबर 6360-712-326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.
4: KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-915718 and 77954-35314.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ, ಬೆಳಗಾವಿ. ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ, ಬೆಳಗಾವಿ. ENT OPD ಸಂಖ್ಯೆ 16.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
1: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ?
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇರ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ಶುಭ ಗುರುವಾರ, June 11, 2026, ವರ್ಷದ 6ನೇ ತಿಂಗಳು, ತಿಂಗಳಿನ 11ನೇ ದಿನ. ಶುಭ ಶುಭ ಗುರುವಾರ ಸ್ಪೆಷಲ್ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಏನಪ್ಪ ವಿಶೇಷತೆ? ಕನ್ನಡ ಚಿತ್ರರಂಗದ ಒಬ್ಬ ಗಾಯಕ ಒಬ್ಬ ಗಾಯಕಿ ನಾನು ಹೆಸರು ತಗೊಳ್ಳುವೆ, ಅವರು ಹಾಡಿರುವ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ನಮ್ಮ ಕನ್ನಡ ಚಿತ್ರರಂಗದ ಹೇಮಂತ್ ಕುಮಾರ್ ಅವರು ಹಾಗೂ ಮೆಲೋಡಿ ಕ್ವೀನ್ KS ಚಿತ್ರ ಅವರು, ಇವರಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ. ಕೇಳಿ ಕೇಳಿ ಕೇಳಿ ಸ್ನೇಹಿತರ ಕೇಳಿ, ಇದು ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಗಾಯಕ ಗಾಯಕಿ ಹೇಮಂತ್ ಕುಮಾರ್ ಅವರು ಹಾಗೂ KS ಚಿತ್ರ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಇವರು ಹಾಡಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ಕನ್ನಡ ಚಿತ್ರರಂಗದ ಹೇಮಂತ್ ಕುಮಾರ್ ಅವರು ಅಥವಾ KS ಚಿತ್ರ ಅವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಮೊದಲನೇ ಗೀತೆ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ, ಸುವಿಸುವಾಲಿ. ಸ್ನೇಹಿತರೆ, ಮುಂಗಾರು ಮಳೆ ಚಿತ್ರದ್ದು ಈ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಕನ್ನಡ ಚಿತ್ರರಂಗದ ಹೇಮಂತ್ ಕುಮಾರ್ ಅವರು ಅಥವಾ KS ಚಿತ್ರ ಅವರು ಅಭಿನಯಿಸಿರುವ, ಅಂದರೆ ಅವರು ಹಾಡಿರುವ ಹಾಡುಗಳು ಫ್ರಾಮ್ ಕನ್ನಡ ಚಿತ್ರರಂಗ ರಿಕ್ವೆಸ್ಟ್ ಮಾಡಿ. ಯಾವುದೇ ದೇವರದು ಭಕ್ತಿ ಗೀತೆ ಇಲ್ಲದೆ ಒಳ್ಳೊಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಒಂದೇ ನಿಯಮ. ಸೊ ಸ್ನೇಹಿತರೆ, KS ಚಿತ್ರ ಅವರು ಅಥವಾ ಹೇಮಂತ್ ಕುಮಾರ್ ಅವರು. ಸ್ನೇಹಿತರೆ, ನಾಳೆ ಇದೆ ಶುಕ್ರವಾರ 12ನೇ ಜೂನ್ 2026, ಬೆಳಗ್ಗೆ 10ರಿಂದ 11 ಗಂಟೆಗೆ ಇದೆ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳೆ ಕಾರ್ಯಕ್ರಮ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಹಾಗೂ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ DM ಅಂಗನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ S ವಸೇದಾರ್ ಅವರು. ಸೊ ಸ್ನೇಹಿತರೆ, ಖಂಡಿತ ಈ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಪಂಚಕರ್ಮ ವಿಧಗಳು ಮತ್ತು ಉಪಯೋಗ ಕುರಿತು ನಾಳಿನ ವಿಷಯ. ಸೊ ಸ್ನೇಹಿತರೆ, ತಾವೆಲ್ಲರೂ ಪ್ರಶ್ನೆಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ರಿಕ್ವೆಸ್ಟು. ಹಾಗೆ KS ಚಿತ್ರ ಅವರು ಅಥವಾ ಹೇಮಂತ್ ಕುಮಾರ್ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಚಿತ್ರರಂಗದ ಇವರ ಒಂದು ಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬರ್ತಾ ಇದೆ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಮೊದಲನೇ ಗೀತೆ ಸುವಿ ಸುವಾಲಿ. ಹಾಡನ್ನ ಕೇಳಿ ಮಜಾ ಮಾಡಿ.

ರೈಟ್ ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು. ಇದು ನಿಮ್ಮೊಂದಿಗೆ ನಾವು ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ, ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ಗಾಯಕರಾದ ಹೇಮಂತ್ ಕುಮಾರ್ ಅವರು ಅಥವಾ ಗಾಯಕಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆಯನ್ನ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಇದಕ್ಕೆ ತಕ್ಕಂತೆ ಗೀತೆಗಳು ಬಂದಿದೆ. ಅಪರಂಜಿ ಚಿನ್ನವು ಮನೆ ದೇವರು ಚಿತ್ರದ್ದು ಈ ಗೀತೆಯೊಂದಿಗೆ ಶೋಭಾ ಡವ್ಲಿ ಅವರು ಭಾಗವಹಿಸಿದ್ದಾರೆ. ಒಂದು ಒಳ್ಳೆಯ ವಿಷಯ ಸ್ನೇಹಿತರೆ, ನಿನ್ನೆ ಹೇಳಿದ್ನಲ್ಲ, ನಮ್ಮ ನೇತ್ರಾ ಅವರು ಅಡ್ಮಿಟ್ ಆಗಿದ್ದಾರೆ, ಆಸ್ಪತ್ರೆಗೆ ಡೆಲಿವರಿ ಇದೆ ಅಂತ. ಸೊ ಇವತ್ತು ಮುಂಜಾನೆ ಸಿಹಿಯಾದ ಸುದ್ದಿ, ಈ ಶುಭ ಗುರುವಾರ ಅವರಿಗೆ ಮನೆಯಲ್ಲಿ ಬಂದಿದ್ದಾರೆ ಮಹಾಲಕ್ಷ್ಮಿ. ಸೊ ಅವರಿಗೆ ಎಲ್ಲರಿಗೂ ಬೇಡ್ಕೊಂಡಿದ್ದಕ್ಕೆ ಧನ್ಯವಾದ ತಿಳಿಸುತ್ತಾ, ನಮ್ಮ ರೇಣುಕಾ ಕಾಮ್ಕರ್ ಅವರು ಬಹಳ ಸಂತೋಷದಿಂದ ಇವತ್ತಿನ ಈ ವಿಷಯವನ್ನು ತಿಳಿಸಿದ್ದಾರೆ. ಸೊ ಅವರಿಗೂ ಈ ಗೀತೆ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ನೇತ್ರ ಅವರಿಗೆ ಒಳ್ಳೇದಾಗಲಿ, ಆ್ಯಂಡ್ ಆತ್ಮೀಯರೇ, ನೀವೆಲ್ಲರೂ ಬೇಡ್ಕೊಂಡ್ರಲ್ಲ ಅದಕ್ಕೆ ಧನ್ಯವಾದ. ಕಾರ್ಯಕ್ರಮದ ಈ ಗೀತೆ ಆದ ತಕ್ಷಣ ವಿಜಯ್ ಕುಮಾರ್ ಬಸ್ಮೆಯವರು ರಿಕ್ವೆಸ್ಟ್ ಮಾಡಿದರೆ, ಆಹಾ ಎಂತ ಆ ಕ್ಷಣ, ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಚಂದ್ರಕಾಂತ್ ಬಡ್ಗಾವಿ ಅವರು ತುಸುಮೆಲ್ಲ ಬೀಸೋ ಗಾಳಿಯೇ ಈ ಗೀತೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿದರೆ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಚಿಪ್ಪಿನೊಳಗಡೆ ಶ್ರೇಯಾ ಘೋಷಾಲ್ ಅವರದು ಹಾಗೂ ಸೋನು ನಿಗಮ್ದಿದೆ. ಇವತ್ತು ಕೆ ಎಸ್ ಚಿತ್ರ ಅಥವಾ ಹೇಮಂತ್ ಕುಮಾರ್ ಅವ್ರದ್ದು ಹುಡುಕಾಡಿ ನನಗೆ ತಿಳಿಸಿ ಅಡ್ವೊಕೇಟ್ ಅವರೇ. ಇವತ್ತು ನಮ್ಮ ಪದ್ಮ ಅವರು ಏನು ರಿಕ್ವೆಸ್ಟ್ ಮಾಡಿದೆ, ಈ ರಾಧೆ ಜೀವ ಅನ್ನೋ ಒಂದು ಗೀತೆಯೊಂದಿಗೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಕಾಯ್ತಾ ಇವೆ ನಿಮಗೋಸ್ಕರ. ಇದು ನಿಮ್ಮೊಂದಿಗೆ ನಾವು ಕಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಕೆ ಎಸ್ ಚಿತ್ರ ಅವರು ಹಾಡಿರುವ ಹಾಡು ಫ್ರಾಮ್ ಕನ್ನಡ ಚಿತ್ರರಂಗ, ಅಥವಾ ಹೇಮಂತ್ ಕುಮಾರ್ ಅವರು ಹಾಡಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಸೊ ಸ್ನೇಹಿತರೆ, ಹಿಂಗಿದೆ ನೋಡಿ ಗೀತೆಗಳು. ಅಪರಂಜಿ ಚಿನ್ನವು ಈ ಗೀತೆಯ ಗಾಯಕರು ಮನೋ, ಕೆ ಎಸ್ ಚಿತ್ರ ಅವರು. ಸೊ ಸಂಗೀತ ನಿರ್ದೇಶಕರು ಹಂಸಲೇಖ. ನೀವು ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ಕರೆ ಮಾಡಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೀತೆ ರಿಕ್ವೆಸ್ಟ್ ಮಾಡಬಹುದು, ಅಥವಾ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆಯನ್ನ ರಿಕ್ವೆಸ್ಟ್ ಮಾಡಬಹುದು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಇದಾಯಿತು ಗಾಯಕ ಗಾಯಕಿದು. ನಾಳೆ ಮುಂಜಾನೆ 10-11 ಗಂಟೆಗೆ ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ. ಪಂಚಕರ್ಮ ವಿಷಯ ಬಂದು ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರಾದ ಕೆ ಎಲ್ ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಾಸೆದಾರ್ ಅವರು. ಸೊ ಸ್ನೇಹಿತರೆ, ವೈದ್ಯರು ಬರಲಿದ್ದಾರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ಏಕೆಂದ್ರೆ ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ಒಂದೇ ಉದ್ದೇಶ ನಿಮಗೆ ಲಾಭ, ಮಾಹಿತಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಕ್ಕ ವೈದ್ಯರಿಂದ ಪಡೆಯಲು ಒಂದು ಒಳ್ಳೆ ಅವಕಾಶ, ಒಳ್ಳೆಯದಾದಂಥ ಒಂದು ಕಾರ್ಯಕ್ರಮ. ವಿಷಯ ಎವ್ರಿ ಟೈಮ್ ಚೇಂಜ್ ಇರುತ್ತೆ. ಈ ವಾರದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು. ಪಂಚಕರ್ಮ ಒಂದು ಒಳ್ಳೆಯದಾದಂಥ ಒಂದು ಆಯುರ್ವೇದ ಪದ್ಧತಿ. ಸೊ ಇದರ ಬಗ್ಗೆ ಅವರು ನಾಳೆ ಮಾಹಿತಿಯನ್ನು ಕೊಡಲಿದ್ದಾರೆ. ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಿ. ಸೊ ಕಾರ್ಯಕ್ರಮದಲ್ಲಿ ನಾಳೆ ಮುಂಜಾನೆ 10-11 ಗಂಟೆಗೆ ತಪ್ಪದೆ ಭಾಗವಹಿಸಿ. ಬರ್ತಾ ಇದೆ ಸುಮಧುರವಾದ ಗೀತೆ ಶೋಭಾ ಡವ್ಲಿ ಅವರದು, ಕೇಳಿ ಮಜಾ ಮಾಡಿ. ದಿಸ್ ಇಸ್ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೀತೆಗಳು ಅಥವಾ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆಗಳು, ಕೇಳಿ ಮಜಾ ಮಾಡಿ.

ಅವರಿ ಮುಂದೆ ಹೋಗೋಣ. ಬರ್ತಾ ಇದೆ ಒಂದು ಒಳ್ಳೆ ಗೀತೆ, ನನ್ನ ಫೇವರೇಟ್ ಗೀತೆ ರೀ, ಪ್ರಖಾನ ಸುಧಾನ ಚಿತ್ರದು. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಪ್ರಮಿಳ ಹಂಪನವರವರು ಭಾಗವಹಿಸಿದ್ದಾರೆ. ವಿಶೇಷ ಕೋಟಿ ಪಲ್ಲವಿ ಹಾಡುವ ಈ ಹಾಡು ಬಂದ್ರೆ ಸಾಕು ನನಗೆ ನೆನಪಾಗುವುದು ಬಾಲ್ಯದ ದಿನಗಳು. ಏಕೆಂದ್ರೆ ಇದರಲ್ಲಿ ಒಂದು ಹಾಡೈತಲ್ರಿ, ಎಲ್ಲೋ ಅದು ಎಲ್ಲೋ ಅದು ಎಲ್ಲೋ, ಅಲ್ಲೇ ಅಟ್ಕಾಯಿಸ್ಬಿಡ್ತಿದ್ವಿ ನಾವು ಎಲ್ಲ ಫ್ರೆಂಡ್ಸು. ಸೊ ಸ್ನೇಹಿತರೆ, ಆ ಚಿತ್ರದ ಒಂದು ಗೀತೆ ಬರ್ತಾ ಇದೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಿಮಗೆ ಬಹಳ ಕಾಣಿಸ್ತೇನಲ್ಲ ನಾನು, ನಿಮ್ಮ ಪಾಪ ಹುಡುಕಾಡಬೇಕು ಹೇಮಂತ್ ಕುಮಾರ್ ಅಂದರೆ ಯಾರಪ್ಪ, ಅವ್ರದ್ದು ಯಾವ ಗೀತೆ ಕೆ ಎಸ್ ಚಿತ್ರ ಅವರ ಗೀತೆ ಯಾವುದು ಅಪ್ಪ ಅಂತ. ಸೊ ಸ್ನೇಹಿತರೆ, ನೀವು ಅದನ್ನು ಪ್ರೀತಿಯಿಂದ ಹುಡುಕಾಡಿ ನನಗೆ ರಿಕ್ವೆಸ್ಟ್ ಮಾಡ್ತಿರಲ್ಲ, ಅದಕ್ಕೆ ಧನ್ಯವಾದ. ಸೊ ಸ್ನೇಹಿತರೆ, ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೀತೆಗಳು ಅಥವಾ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುದೇ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ವಿಶೇಷವಾಗಿ ನಾನು ಏನು ಮಾಡ್ತೇನೆ, ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ ನನ್ನ ಕಡೆಯಿಂದನೇ ತೊಗೊಂಡು ಬಂದಿರ್ತೇನೆ. ಏಕೆಂದರೆ ಪಾಪ ನಿಮ್ಮ ನಿಮ್ಮ ಕೆಲಸ ಮಾಡ್ತಾ ಯಾರ್ಯಾರು ಅಂತ ಎಲ್ಲಿ ಎಲ್ಲಿ ಅಂತ ಹುಡುಕಾಡೋದು. ಸೊ ಸ್ನೇಹಿತರೆ, ನಾನು ಏನಂದೆ ಟ್ರೈ ಮಾಡೋಣ ಇವತ್ತು ಇವರಿಗೆ ಬಿಟ್ಟು. ನಡೀತದ ಆತ್ಮೀಯ ಸ್ನೇಹಿತರೆ, ನಿಮಗೆ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಏಕೆಂದರೆ ನಾನು ವೈಯಕ್ತಿಕವಾಗಿ ಏನು ಮಾಡ್ತೇನೆ, ಒಳ್ಳೊಳ್ಳೆ ಗೀತೆಗಳು ಗಾಯಕ ಗಾಯಕಿಯರದು ಹುಡುಕಾಡಿ ಸಂಗ್ರಹಿಸಿ ಇಟ್ಟು ನನ್ನ ಕಡೆಯಿಂದನೇ ಪ್ರಸಾರ ಮಾಡ್ತೇನೆ. ಏಕೆಂದರೆ ಬಹಳಷ್ಟು ಜನರಿಗೆ ಹುಡುಕಾಡೋದಷ್ಟು ಟೈಮ್ ಇರುವುದಿಲ್ಲ, ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತವಾಗಿರ್ತಾರೆ. ಇವತ್ತು ನಾನು ಇದನ್ನು ಓಪನ್ ಆಗಿ ನಿಮ್ಮ ಮುಂದೆ ತೊಗೊಂಡು ಬಂದೆ. ಗಾಯಕ ಗಾಯಕಿ ಸ್ಪೆಷಲ್ ನಡೆಯುತ್ತಲ್ವಾ, ಇನ್ನು ಮುಂದೆ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೇ ಭಾಗವಹಿಸ್ತಿರಲ್ಲ. ಒಳ್ಳೆ ಗೀತೆ ನೀವೊಂದು ಟೈಮ್ ತೊಗೊಂಡು ಹುಡುಕಾಡಿ ನನಗೆ ಹೇಳಿ ನಡೆಯುತ್ತೆ. ನಿಮ್ಮ ಪಾಪ ಅಷ್ಟು ಟೈಮ್ ಇಲ್ಲ ಅಂದರೆ ನನಗೆ ತಿಳಿಸಿ, ನನ್ನ ಕಡೆಯಿಂದಾನೇ ನಾನು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ ಮುಂದುವರಿಸುವೆ. ಸೊ ಕಾರ್ಯಕ್ರಮದಲ್ಲಿ ನಮ್ಮ ಅಡ್ವೊಕೇಟ್ ಪ್ರಮಿಳ ಹಂಪನವರವರ ಗೀತೆ ರೆಡಿ ಆಗಿದೆ. ಇದಾದ ತಕ್ಷಣ ವಿಜಯ್ ಕುಮಾರ್ ಬಸ್ಮೆಯವರ ಗೀತೆ, ಅದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ತುಸು ಮೆಲ್ಲ ಬೀಸು, ಅದಾದ ತಕ್ಷಣ ಸ್ನೇಹಿತರೆ ನಾನಿಗೋ ಈ ಗೀತೆಯನ್ನು ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದರೆ, ಅದಾದ ತಕ್ಷಣ ಈರಾದ ಜೀವ ಪದ್ಮಾ ಟೇಲರ್ ಅವರು ರಿಕ್ವೆಸ್ಟ್ ಮಾಡಿದರೆ, ಅದಾದ ತಕ್ಷಣ ಕನಸುಗಾರನ ಬಂತ ನೋಡಿ ಒಂದು ಒಳ್ಳೆ ಗೀತೆ ಶುಭ ಗುರುವಾರ ಅಂತ ಹೇಳಿ ಕಂಚನ್ ಕೋಪರ್ಡೆ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಇದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಗೀತೆ.

ಚೆನ್ನಾಗಿದೆ ವಿಜಯ್ ಕುಮಾರ್ ಬಸ್ಮಿಯವರ ಗೀತೆ. ಆತ್ಮೀಯ ಸ್ನೇಹಿತರೆ, ಕೆ ಎಸ್ ಚಿತ್ರ ಅವರು ಅಥವಾ ಹೇಮಂತ್ ಕುಮಾರ್ ಅವರು, ದಿಸ್ ಇಸ್ ನಿಮ್ಮೊಂದಿಗಿನ ಅದು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಮಂಜುನಾಥ ನಡೆಯುತ್ತೆ, ನೀನು ಈ ಕಾರ್ಯಕ್ರಮ ನಮಗೆ ತಗೊಂಡು ಬಾ ಅಂತ ನಮ್ಮ ಶೋಭಾಡೌಲಿಯವರು ತಿಳಿಸಿದ್ದಾರೆ, ಪ್ರಸಾದ್ ಅವರು ತಿಳಿಸಿದ್ದಾರೆ, ಪ್ರವೀಣ್ ಅವರು ಕೂಡ ತಿಳಿಸ್ತಾ ಇದ್ದಾರೆ. ಸರ್, ನಾವು ಒಂದು ಸ್ವಲ್ಪ ಟೈಮ್ ತೊಗೋತೇವೆ, ಆದರೆ ನಾವು ಭಾಗವಹಿಸ್ತೇವೆ, ಟೆನ್ಷನ್ ತೊಗೋಬೇಡಿ. ನೀವು ನಿಮ್ಮ ಕಡೆಯಿಂದ ವಾರಕ್ಕೊಮ್ಮೆ ತೊಗೊಂಡ್ಬರ್ರಿ, ಬಟ್ ನಮಗೂ ಓಪನ್ ಮಾಡಿಟ್ಟಿರಿ, ನಮಗೂ ಹುಡುಕಾಡೋಕ್ಕೆ ಮಜಾ ಬರಾಗದ. ಧನ್ಯವಾದ. ಸೊ ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರೇ ನಿನ್ನ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ? ಸೊ ಸ್ನೇಹಿತರೆ, ಈ ಪ್ರೀತಿಯ ಮಳೆತು ರತನ್ ಅವರು ರಿಕ್ವೆಸ್ಟ್ ಮಾಡಿದರೆ, ನಾಳೆ ಇದೆ ರಾಣಿ ಅವರ ಜನ್ಮದಿನ, ಅದು 12 June. ರಾಣಿ ಅವರೇ, ಇವತ್ತೇ ನಿಮಗೆ ಅಡ್ವಾನ್ಸ್ನಲ್ಲಿ

ಬಾಳು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ರತನ್ ಅವರು, ನಾವು ವೇಣುಧ್ವನಿಯ ಕುಟುಂಬದವರು ನಿಮ್ಮೆಲ್ಲರಿಗೂ ಹ್ಯಾಪಿ ಬರ್ಡೇ ತಿಳಿಸುತ್ತಾ, ಜೀವನದಲ್ಲಿ ಏನ್ ಬೇಕಾದ್ ಮಾಡಿ ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ, ಇಷ್ಟು ನೀವು ಪಾಲಿಸಿ. ಓಕೆನಾ ರಾಣಿಯವರೇ? ಜೀವನದಲ್ಲಿ ರಾಣಿ ಆಗಿರ್ತೀರಾ, ರಾಣಿ ಆಗಿರ್ಲಿಕ್ಕೆ ಮುಖದ ಮೇಲೆ ನಗು ಮಹಾರಾಣಿಯಾಗಿ ಬರಲಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ಆತ್ಮೀಯ ಸ್ನೇಹಿತರೆ. ಒಳ್ಳೊಳ್ಳೆ ಗೀತೆಗಳು ರಿಕ್ವೆಸ್ಟ್ ಮಾಡಿದರೆ ಬ್ರದರ್ ಫ್ರಮ್ ಅನದರ್ ಮದರ್ ಆ ಹಾಡು ಯಾವ್ದಾದ್ರು. ಓಕೆ ಓಕೆ ರಾಜೇಶ್ವರಿ ಅವರೇ, ಅ ಬ್ರದರ್ ಫ್ರಮ್ ಅನದರ್ ಮದರ್. ಪಾಪ ನಮ್ಮ ಹೇಮಂತ್ ಕುಮಾರ್ ಅವ್ರದ್ದು ಯಾರೂ ರಿಕ್ವೆಸ್ಟ್ ಮಾಡಿಲ್ರಿಪ್ಪ ಸ್ನೇಹಿತರೆ. ಭಾಳಷ್ಟು ಜನ ಕೆ ಎಸ್ ಚಿತ್ರಾಗ ಹೋಗ್ಬಿಟ್ಟಿದ್ರಿ. ನಮ್ಮ ಇವರು ಯಾರು ಹೇಮಂತ್ ಕುಮಾರ್ ಅವರು ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿದ್ದಾರೆ. ಸೊ ದೋಸ್ತ ಕಣೋ ಅ ಬ್ರದರ್ ಫ್ರಮ್ ಅನದರ್ ಮದರ್ ನಮ್ಮ ರಾಜೇಶ್ವರಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಶ್ರೀ ಚಕ್ರಧಾರಿಗೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾನು ಕಾಯ್ತಾ ಇದ್ದೆ ಅಷ್ಟರಾಗಿ ಅವರು ಟೈಪಿಂಗ್ ಮಾಡೋದಿದ್ರು ನೋಡಿದೆ, ನನಗೆ ಸಿಕ್ತು ದೋಸ್ತ ಕಣೋ. ಚಲೋ ಒಂದು ಹೇಮಂತ್ ಕುಮಾರ್ ಅವರ ಗೀತೆ ಸಿಕ್ತು. ಆತ್ಮೀಯರೇ, ಗಾಯಕ ಗಾಯಕಿ ಸ್ಪೆಷಲ್ ಇನ್ನು ಮುಂದೆ ನಿಮಗೂ ಓಪನ್ ಮಾಡಿ ಇಡುತ್ತೇನೆ. ಹಾ, ತಿಂಗಳಲ್ಲಿ ಅಥವಾ ತಿಂಗಳಲ್ಲಿ ಎರಡು ಮೂರು ಸಲ ನನ್ನ ಕಡೆಯಿಂದನೂ ಅಂತ ತೊಗೊಂಡು ಬರುತ್ತೇನೆ, ಏಕೆಂದರೆ ಹುಡುಕ್ಯಾಡಿಗೆ ನಿಮಗೂ ತ್ರಾಸಾಗಬಹುದು. ಸೊ ಹೇಮಂತ್ ಕುಮಾರ್ ಅವರ ಗೀತೆಗಳು ಯಾರು ರಿಕ್ವೆಸ್ಟ್ ಮಾಡಿರಿ ಸ್ನೇಹಿತರೆ, ಅವರು ಇದ್ದಾರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಕೆ ಎಸ್ ಚಿತ್ರ ಅವರು ಅಥವಾ ಹೇಮಂತ್ ಕುಮಾರ್ ಅವರ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುವುದು ಕಾರ್ಯಕ್ರಮದ ವಿಶೇಷತೆ ಸ್ನೇಹಿತರೆ. ನಾಳೆ 10-11 ಗಂಟೆಗೆ ತಪ್ಪದೆ ಖಂಡಿತ ನೀವೆಲ್ಲರೂ ಭಾಗವಹಿಸಿರಿ, ಏಕೆಂದರೆ ಅದು ಬಹಳ ಮುಖ್ಯವಾದ ಒಂದು ವಿಷಯದೊಂದಿಗೆ ಬರ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಅದು ನಾಳೆ ಮುಂಜಾನೆ 10-11 ಗಂಟೆಗೆ KLE ಹೆಲ್ತ್ ಗೈ ನೇರಫೋನಿನ ಕಾರ್ಯಕ್ರಮ. ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗ ಕುರಿತು. ಈಗ ಪಂಚಕರ್ಮದ ಏನೇನು ಪ್ರಶ್ನೆಗಳು ನಾವು ನೋಡ್ರಿ ನಿಮ್ಮ ಮನಸ್ಸಲ್ಲಿ, ಅದರ ಬಗ್ಗೆ ಖಂಡಿತ ನಾಳೆ ಕರೆ ಮುಖಾಂತರ ಭಾಗವಹಿಸಬೇಕು ನೀವೆಲ್ಲರೂ. ಮುಂಜಾನೆ 10-11 ಗಂಟೆಗೆ ಹಾಟ್ಲೈನ್ ಸಂಖ್ಯೆ ಸೇಮ್. ಸೊ ಸ್ನೇಹಿತರೆ, ನೀವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿಯ ಉತ್ತರವನ್ನು ಕೊಡಲಿದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರಾದ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಸರ್ ಅವರು. ಸೊ ಸ್ನೇಹಿತರೆ, ಇದರ ಸದುಪಯೋಗ ನೀವೆಲ್ಲರೂ ಪಡೆದುಕೊಳ್ಳಿ. ಪಂಚಕರ್ಮ ವೈಯಕ್ತಿಕವಾಗಿ ನಾನು ತಗೊಂಡೇನೆ, ನನಗೆ ಬೆನ್ನು ನೋವಿದ್ದಾಗ ಪಂಚಕರ್ಮ ಮಸಾಜ್ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಹೋಗಿದೆ. ಸೊ ಸ್ನೇಹಿತರೆ, ಬಹಳ ದೇವರ ಆಣಿ ಹೇಳ್ತೇನೆ, ಬಹಳಷ್ಟು ಲಾಭವಾಗಿತ್ತು. 3 ದಿನದಲ್ಲಿ ನನ್ನ ಬೆನ್ನು ಗಾಯವಾಗಿತ್ತು. ಜಾಸ್ತಿ ತೂಕ ಎಬ್ಬಿಸ್ಲಿಕ್ಕೆ ಹೋಗಿ, ಇದು ಎಷ್ಟು ಇಲ್ಲಿ ನಾವೇನು ಧ್ವನಿಯಾಗಿ ಇದ್ರಿಗಿಲ್ಲ ಅವಾಗಿನ ವಿಷಯ ಅಂದರೆ, ಕಾಲೇಜ್ನಲ್ಲಿದ್ದಾಗ ಹೆವಿ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಿಗೆ ಹೋಗಬೇಕನ್ನೋ ಒಂದು ಆಸೆಯಲ್ಲಿ ಜಿಮ್ನಲ್ಲಿ ಜಾಸ್ತಿ ತೂಕ ಎಬ್ಬಿಸ್ಲಿಕ್ಕೆ ಹೋಗಿ ಬೆನ್ನಿಗೆ ಒಂದು ಸ್ವಲ್ಪ ಟಕ್ ಅಂತ್ರಿ. ನನಗೆ ಆವಾಗ ಅನಿಸಿತ್ತು ವಜನ್ ಭಾಳ ಎಬ್ಬಿಸಿದ್ದೆ, ನನಗೆ ಅನಿಸಿತ್ತು ಏನೂ ಆಗೇದು ಗುರುವೇ ಅಂತ. 1-2 ದಿನ ಆದ ಕೂಡಲೇ ನನಗೆ ಹಿಂಗೆ ಸಮಸ್ಯೆ ಆಯಿತು. ಅದಕ್ಕೆ ಹೇಳ್ತಾರೆ ಸಯಾಟಿಕ. ಆ ಸಯಾಟಿಕ ಎಲ್ಲ ಪ್ರಾಬ್ಲಮ್ ನಾನು ಏನೇನು ಮಾಡಿಲ್ಲರಿ ಸ್ನೇಹಿತರೆ. ಆಮೇಲೆ ನಮ್ಮ KLE BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಹೋಗಿ ನಾನು ಫಸ್ಟ್ ಕ್ಲಾಸ್ ಆದ ಒಂದು ಪಂಚಕರ್ಮ ಮಸಾಜನ್ನು ಮಾಡಿಕೊಂಡೆ. ನಿಮಗೆ ಪ್ರಾಮಿಸ್ ಹೇಳ್ತೇನೆ, 3 ದಿನದಲ್ಲಿ ಒಳ್ಳೆಯದಾದಂಥ ಒಂದು ಲಾಭ ಸಿಕ್ತು. ಸೊ ಸ್ನೇಹಿತರೆ, ಈ ಒಂದು ಪಂಚಕರ್ಮದ ಕುರಿತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾಳೆ ಮುಂಜಾನೆ 10-11 ಗಂಟೆಗೆ ತಪ್ಪದೆ ಭಾಗವಹಿಸಿ. ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ಬರ್ತಾ ಇದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಸೊ ಸ್ನೇಹಿತರೆ, ಅದಾಯಿತು ನಾಳಿನ ವಿಷಯ. ಈಗ ಮುಂದಿನ ಗೀತೆ ವಿಜಯ್ ಕುಮಾರ್ ವಸ್ಮಿ ಅವರದು, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಪದ್ಮ ಅವರ ಗೀತೆ, ಇದ್ರ ಗೀತ ಮುಂಚಿನ ಗೀತೆ ಆಗಿದ್ದು ರೇಣುಕಾ ಕಾಮ್ಕರ್ ಅವರದು. ಅದರ ಗೀತ ಮುಂಚೆ ತುಸು ಮೆಲ್ಲ ಬೀಸೋ ಚಂದ್ರಕಾಂತ್ ಭಟ್ಗಾವಿ ಅವರದು. ಸೊ ಸೈಡ್ ಸ್ನೇಹಿತರೆ, ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ, ಹಾಗೂ ನಮ್ಮ ಹೇಮಂತ್ ಕುಮಾರ್ ಅವರು ಅಂತ ಹೇಳಿದ ತಕ್ಷಣ ಎಷ್ಟು ಜನ ಹೇಮಂತ್ ಕುಮಾರ್ ಅವರ ಗೀತೆ ರಿಕ್ವೆಸ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಸಂಜಯ್ ಅಂಗಡಿ ಅವರು ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಆಗಿದೆ ರಿಂಗಾರ್ ರಿಂಗಾರ್ ರೋಜಾ ಅಂತ್ರಿಪ್ಪ. ಸೊ ಸ್ನೇಹಿತರೆ, ಆ ಗೀತೆ ವೀರಬಹು ಅನ್ನೋ ಒಂದು ಚಿತ್ರ ದುನಿಯಾ ವಿಜಯ್ ಅವರು ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ. ಸೊ ಸ್ನೇಹಿತರೆ, ಆ ಚಿತ್ರದ್ದು ಒಂದು ನಮ್ಮ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ರೆಡಿಯಾಗಿದೆ ಗೀತೆ. ಸೊ ಸ್ನೇಹಿತರೆ ಬನ್ನಿ, ಇನ್ನೆರಡೇ ಎರಡು ವಿಂಡೋ ಸೀಟು ನಮ್ಮ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇನ್ನು ಎರಡೇ ಎರಡು ವಿಂಡೋ ಸೀಟ್ ಅಂದರೆ ಎರಡು ಗೀತೆಗಳಿಗೆ ಅವಕಾಶ. 12 ಗಂಟೆ ಮಟ್ಟ ಇರೋ ಕಾರ್ಯಕ್ರಮದಲ್ಲಿ ಎಷ್ಟು ಗೀತೆಗಳು ನಾನು ಪ್ರಸಾರ ಮಾಡಬಹುದು ಅಷ್ಟು ಗೀತೆಗಳು ನನಗೆ ಸಿಗಲಿಕ್ಕೆ ಇನ್ನು ಎರಡೇ ಎರಡು ಗೀತೆ ಬೇಕು. ಸಿಕ್ಕಿದ ಕೂಡಲೇ ರೈಟ್ ಅನ್ನೋದ್ರೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಹಾಗೂ ನಮ್ಮ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ನಾಳೆ ಇದೇ ಸಮಯ ಇರುತ್ತೆ, ಕೆ ಎಲ್ ಇ ಎಲ್ ಗೈಡ್ ತಪ್ಪದೆ ಎಲ್ಲರೂ ಭಾಗವಹಿಸಿ. ಪಂಚಕರ್ಮ ಉಪಯೋಗಗಳು ವಿಧಗಳು ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರಾದ ಕೆ ಎಲ್ ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು ಬರ್ತಾ ಇದ್ದಾರೆ. ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಿ. ವಿಷಯ ಮತ್ತೊಮ್ಮೆ, ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿ ಅವರು ಕೊಡ್ತಾರೆ. ಮುಂಜಾನೆ ನಾಳೆ 10 ರಿಂದ 11 ಗಂಟೆಗೆ ಎಲ್ಲರೂ ಕರೆ ಮಾಡಿ ಪ್ರಶ್ನೆ ಕೇಳಿ, ಪಂಚಕರ್ಮ ಕುರಿತು ಪ್ರಶ್ನೆಗಳು. ಓಕೆನಾ? ಚಲೋ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಮ್ಮ ಪದ್ಮ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ. ಈ ರಾತೆ ಜೀವ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ, ಕೃಷ್ಣ ನೀ ಕುಣಿದಾಗ ಅನ್ನೋ ಚಿತ್ರದ್ದು. ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಈ ರಾಧೆ ಜೀವ ನಮ್ಮ ಜೀವ ಅಂದ್ರೆ ಪದ್ಮಾ ಅವರ ಜೀವ ಈ ಗೀತೆ ಆಗಿತ್ತು. ಅವರದು ಕೆ ಎಸ್ ಚಿತ್ರವರ ಧ್ವನಿಯಲ್ಲಿ. ಮುಂದೆ ಹೋಗೋಣ ಕನಸುಗಾರನ. ಕೆ ಎಸ್ ಚಿತ್ರವರ ಧ್ವನಿಯಲ್ಲಿ ಒಂದು ಸುಮಧುರವಾದ ಗೀತೆಯನ್ನ ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೀತೆಯನ್ನ ಕಂಚನ್ ಕೋಪರಡಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದಾದ ತಕ್ಷಣ ನಮ್ಮ ಶೀತಲ್ ಅವರು ಆಲ್ ದ ವೇ ಫ್ರಮ್ ಬೆಂಗಳೂರು ರಿಕ್ವೆಸ್ಟ್ ಮಾಡಿದ್ದಾರೆ ಈ ಗೀತೆಯನ್ನ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ? ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆಯನ್ನ ಕೇಳಿ ಮಜಾ ಮಾಡಿ.

వేణుధ్వని 95.5 FM KLE ಕನಸು ಈ ರಾಧೆ ಜೀವ ಪದ್ಮ ಚೇಲರ್ ಅವರು ರಿಕ್ವೆಸ್ಟ್ ಮಾಡಿದ್ದು. ನನಗೆ ರಾಜೇಶ್ವರಿ ಅವರು ಏನು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ನೋಡಿ, ಈ ರಾಧೆ ಜೀವ ಹಾಡು ರಿಕ್ವೆಸ್ಟ್ ಮಾಡಿದವರಿಗೆ ಒಂದು ಥ್ಯಾಂಕ್ಸ್. ಬಹಳ ದಿನದ ನಂತರ ಕೇಳಿದ ಈ ಹಾಡು, ನಾ ಅರನೆತ್ತೆ ಇರುವಾಗ ನೋಡಿದ ಚಿತ್ರ ಇದು ಅಂತ ಹೇಳಿ ರಾಜೇಶ್ವರಿ ಅವರು. ಪದ್ಮ ಅವರಿಗೆ ಧನ್ಯವಾದ ತಿಳಿಸ್ಬೇಕು, ಯಾಕಂದ್ರೆ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಅವರ ಜೀವ ರಾಧೇನೆ. ಸೊ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ತೆಗೆದ್ರೆ ಒಬ್ರು ಗುರುಜಿ ಬರ್ತಾರೆ ರೀ ಸ್ನೇಹಿತರೆ, ಪ್ರೇಮಾನಂದ ಮಹಾರಾಜ್ ಅಂತ ಒಳ್ಳೆಯದಾದಂಥ ಒಂದು ಸ್ವಾಮೀಜಿ ಅವರು. ಅವರು ಯಾವತ್ತೂ ಹೇಳ್ತಾರೆ, ನಾಮಜಪ ಮಾಡಿ, ನಿಮಗೆ ಇಷ್ಟವಾದ ದೇವರ ನಾಮಜಪ ಮಾಡಿ. ಅಲ್ಲಿಂದನೇ ನೋಡ್ರಿ ನಾನು ತಗೊಂಡಿದ್ದು ಒಂದು ವಿಚಾರ. ಆಫ್ಕೋರ್ಸ್ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ನಾಮಜಪ ಮಾಡಬೇಕು ಅಂತ. ಶಾರದಾ ದೇವಿ ಅವರು ಹೇಳಿದ್ರು. ಸ್ನೇಹಿತರೆ ನೋಡಿ, ಗುರುಗಳು ಎಲ್ಲರೂ ಹೇಳೋ ಒಂದೇ ಒಂದು ಮಾತು. ಶಾರದಾ ದೇವಿಯವರು ರಾಮಕೃಷ್ಣ ಪರಮಹಂಸ ಅವರ ಪತ್ನಿ ಶಾರದಾ ದೇವಿಯವರು, ಅವರು ಕೂಡ ಒಂದು ಪುಸ್ತಕದಲ್ಲಿ ಅವರ ಒಂದು ಪುಸ್ತಕ ಓದುವಾಗ ಅದರಲ್ಲಿ ಹೇಳಿದರು, ಬೆರಳುಗಳ ಉತ್ತಮವಾದ ಒಂದು ಉಪಯೋಗ ನಾಮಜಪ, ಜಪಮಾಲೆಯನ್ನು ಕೌಂಟ್ ಮಾಡೋದು ಅಂತ ಹೇಳಿದರು. ಖಾಲಿ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ, ಒಳ್ಳೆ ನಾಮಜಪ ಮಾಡಿ, ಈ ಅವಕಾಶ ಮತ್ತೆ ಸಿಗುವುದಿಲ್ಲ ಅಂತ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ನಾನಂದೆ, ಈ ಅವಕಾಶ ಮತ್ತೆ ಸಿಗುವುದಿಲ್ಲ ಅಂದರೆ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರಲ್ರಿ, ಇಲ್ಲಿ ಈ ಜನ್ಮದಲ್ಲಿ ನಾವು ಬಂದಿದ್ದೇವೆ ಅಂದರೆ ನಾವು ನಮ್ಮ ನಾಮಜಪ ಮಾಡಲೇಬೇಕು ಅಂತ ಶಾರದಾ ದೇವಿಯವರು ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಎಲ್ಲ ಗುರುಗಳು, ಎಲ್ಲ ಆಧ್ಯಾತ್ಮ ವ್ಯಕ್ತಿಗಳು ಹೇಳೋ ವಿಷಯ ಈಗ ರಾಧೆ ಅಂತ ಹೇಳಿದ ತಕ್ಷಣ ನಂಗೆ ಪ್ರೇಮಾನಂದ ಮಹಾರಾಜ್ ನೆನಪು ಯಾಕಾಯ್ತಂದ್ರೆ, ಅವರು ಯಾವತ್ತು ಹೇಳ್ತಾರೆ ರಾಧಾ ನಾಮ ಜಪ್ ಕರು, ನಾಮ ಜಪ್ ಕರು, ರಾಧಾ ರಾಧಾ ರಾಧಾ. ನಿಮಗೂ ಗೊತ್ತ ಸ್ನೇಹಿತರೆ, ನಾವು ಇಷ್ಟು ನಮ್ಮ ಭಾರತ ದೇಶದಲ್ಲಿರೋ ವಿರಾಟ್ ಕೊಹ್ಲಿ ಅಂದರೆ ಎಲ್ಲ ಯುವಕ ಯುವತಿಯರಿಗೆ ಬಹಳ ಇಷ್ಟವಾದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯಲ್ಲಿ ಬದಲಾವಣೆ ಹೆಂಗೆ ಬಂದಿದೆ ಆತ್ಮೀಯ ಸ್ನೇಹಿತರೆ ಅಂದರೆ, ಆಧ್ಯಾತ್ಮ ಮಾರ್ಗದಲ್ಲಿ ಇಷ್ಟು ಒಳಗೋಗಿದ್ದಾರೆ ಅವರು. ಅದಕ್ಕೆ ಧನ್ಯವಾದ ತಿಳಿಸಬೇಕು ನಮ್ಮ ಸ್ವಾಮಿ ಪ್ರೇಮಾನಂದ ಮಹಾರಾಜ್ ಅವರಿಗೆ. ಏಕೆಂದರೆ ಸ್ನೇಹಿತರೆ, ಆ ವ್ಯಕ್ತಿಯಲ್ಲಿ ಹೋದಾಗ ಹೋದಾಗ ಎಷ್ಟೋ ಯುವಕ ಯುವತಿಯರು ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ. ಆ ವ್ಯಕ್ತಿ ಕೂಡ ಅಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ನಾಮಜಪ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೂ ಬರಲಿ. ಈಗ ನೋಡ್ರಿ, ಈ ರಾಧೆ ಜೀವ ಆ ಹಾಡು ನಮ್ಮ ಪದ್ಮ ಅವ್ರದ್ದು, ಆದರೆ ಅದರಲ್ಲಿ ಇದೆ ಆ ಒಂದು ಪದ ರಾಧೆ. ನೀವೆಲ್ಲರೂ ರಾಧಾ ರಾಧಾ ಹೇಳ್ಬೋದು, ಕೃಷ್ಣ ಕೃಷ್ಣ ಹೇಳ್ಬೋದು, ರಾಮ ರಾಮ ಹೇಳ್ಬೋದು, ಸಾಯಿ ಸಾಯಿ ಹೇಳ್ಬೋದು, ಗಣಪ್ಪ ಹೇಳ್ಬೋದು, ಶಿವಪ್ಪ ಹೇಳ್ಬೋದು. ಇವತ್ತು ಯಾರ್ರಿ, ಇವತ್ತು ಗುರುವಾರ ಅಲ್ಲ, ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜ್ ಹೇಳ್ಬೋದು, ಗಜಾನನ್ ಮಹಾರಾಜ್ ಹೇಳ್ಬೋದು, ದತ್ತ ಮಹಾರಾಜ್ ಹೇಳ್ಬೋದು. ನಿಮಗೆ ಯಾರು ಬೇಕು ಅವರು ನಾಮ ಸ್ಮರಣೆ ಐತಿ, ಒಂದು ತಾಸಲ್ಲಿ ಒಂದು ಎರಡು ಸಲ, ಅರ್ಧ ತಾಸಲ್ಲಿ ಒಂದು ಸಲ ತಗೊಳ್ರಿ, ಆರಾಮಾಗಿರ್ರಿ. ಎದ್ರ ಕುಂತ್ರ ಹಾಕ್ಷಿ ಮಾಡಿದ್ರ ಕೆಮ್ಮಿದ್ರ ಬೈಗಳ ಬಯೋ ಸಂದರ್ಭದಲ್ಲಿಯೂ ನೀವು ಬೈಗಳ ಬೈಯಾಕೆ ಹೋಗ್ಬೇಡ್ರಿ. ಅರೆ ಶಿರಡಿ ಸಾಯಿಬಾಬಾ ಅಂತೀನಿ ನಾನು. ಶೀತಲ್ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. KS ಚಿತ್ರ ಅವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ್ದು ಕೇಳಿ ಮಜಾ ಮಾಡಿ.

ವೇಣುಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಹೇಳಿ ಅಂತ ಹೇಳಿದರೆ, ಏಕೆಂದರೆ ಆ ಗೀತೆ KS ಚಿತ್ರವ್ರದ್ದು ಇಲ್ಲ, ಹೇಮಂತ್ ಕುಮಾರ್ದವ್ರದ್ದು ಇಲ್ಲ, ಆದರೆ ನಾನು ಹಾಡ್ಬೋದಲ್ವಾ? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಶಾರಣ್ಯ. ಸೊ ಕರೆ ಬಂದಿತ್ತು ಅನುಪಮ ಅವ್ರದ್ದು, ಶಾರಣ್ಯ ಅವರಿಗೆ ವಿಶ್ ಮಾಡ್ತಾ ಈ ಗೀತೆ ಆದರೂ ಪ್ರಸಾರ ಆಗೋದಿಲ್ಲ. ಆದರೆ ಶಾರಣ್ಯ ಅವರೇ, 100 ವರ್ಷ ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ದಿವಸ ದಿವಸ ಮಂಜುನಾಥ್ ಪೈ ಕಾರ್ಯಕ್ರಮ ದಿವಸ ದಿವಸ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಪ್ರೀತಿಯ ಮರೆತು ಅನ್ನೋ ಗೀತೆ ರೆಡಿ ಆಗಿದೆ ರತನ್ ಅವ್ರಿಗೋಸ್ಕರ. ಇದೇ ಗೀತೆ ಶರಣ್ಯ ನಿಮಗೋಸ್ಕರನು, ಹಾಡನ್ನ ಕೇಳಿ ಮಜಾ ಮಾಡಿ.

ಕೆ ಎಸ್ ಚಿತ್ರ ಅವರು ಅಥವಾ ಎಸ್ ಪಿ ಸಾರಿ ನಮ್ಮ ಹೇಮಂತ್ ಕುಮಾರ್ ಅವರ ಗೀತೆಗಳು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ? ಹಾಯ್ ಹಲೋ ಮಂಜುಣ್ಣ ಆ್ಯಂಡ್ ಕೇಳಿ ವೇನು ಧ್ವನಿ. ವಿನೋದ್ ಅವರೇ, ಲೇಟ್ ಆಯಿತು. ನಿಮ್ಮ ಹಾಡು ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ. ಲಾಸ್ಟಲ್ಲಿ ನೋಡ್ತೇನೆ, ಟೈಮ್ ಸಿಕ್ಕಿದ್ರೆ 100% ಅಡ್ಜಸ್ಟ್ ಮಾಡ್ತೇನೆ, ತಪ್ಪು ತಿಳ್ಕೋಬೇಡಿ. ಶೋಭಾ ಅವರು, ಎಲ್ಲ ದೇವರ ಹೆಸರು ತಗೊಂಡು ರಾಯರ ಹೆಸರು ತಗೊಂಡಿಲ್ಲ. ಛೇ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ. ಇವತ್ತು ಮುಂಜಾನೆನ ಭಜನೆ ಹಚ್ಚುವಾಗ ವಿಜಯ್ ಪ್ರಕಾಶ್ ಅವರು ಒಂದು ಲೈವ್ ಶೋನಲ್ಲಿ ಅವ್ರು ಹಾಡಿದ್ದಾರೆ, ಹಾಲಲ್ಲಾದರೂ ಅರೆ ಕಣ್ಣಲ್ಲಿ ನೀರು. 8 ನಿಮಿಷ ಆಯ್ತು ನೋಡ್ರಿ ಯೂಟ್ಯೂಬ್ನಲ್ಲಿ. ಯಾರಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗಿ ವಿಜಯ್ ಪ್ರಕಾಶ್, ನಮ್ಮ ಸ್ವರ ವಿಜಯಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನೀವು ಕೇಳಬಹುದು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಆದ್ರಾಗೂ ನಾನು ಹೇಳಿರುವ ಮಾತೇ ಹೇಳಿದ್ದಾರೆ ಅವರು, ನಗು ನಗುತ್ತಲಿರು. ಈ ನಗು ನಗುತ್ತಲಿರುವೆ ನೋಡಿ ಈ ಸ್ನೇಹಿತರೆ, ಗುಡಿಯಲ್ಲಿ ಹೋಗಿ ದೇವರಿಗೆ ನಾವು ನಮ್ಮ ಲಿಸ್ಟ್ ಕೊಡ್ತೀವ್ರಿ. ಯಾವತ್ತಾದರೂ ಕಿರಾಣಿ ಅಂಗಡಿಗೆ ಹೋಗಿ ನೀವು ಲಿಸ್ಟ್ ಕೊಡ್ತೀರಿ ನೋಡ್ರಿ, ಲಿಸ್ಟ್ ಓದ್ಕೋತ ಹೋಗ್ತೀರಿ. 1 ಕಿಲೋ ಜೋಳ, 1 ಕಿಲೋ ಮೈದಾ, 1 ಕಿಲೋ ರಾಗಿ ಹಿಟ್ಟು, ಆ ಹಿಟ್ಟು ಈ ಹಿಟ್ಟು, ಕಾಂದ, ಲಸೂನ್, ಮಸಾಲೆ ಪುಡಿ ಎಲ್ಲ ಬೇಕಲ್ರಿ, ಪಿನಾಯ್ಲ ಜಾಡು. ಹಂಗೆ ನಮ್ಮ ಬೇಡಿಕೆಗಳ ಲಿಸ್ಟನ್ನು ನಾವು ಪ್ರಾರ್ಥನೆ ಮುಖಾಂತರ ಕೇಳ್ತೇವೆ ದೇವರಲ್ಲಿ. ಹೊರಗಡೆ ಬಂದು ಡೌಟ್ ಮಾಡೋಕ್ಕೆ ಚಾಲು ಮಾಡ್ತೀವಿ. ಆ ಡೌಟೇನು ನೋಡಿ ದೇವರಿಗೆ ಬೇಡ. ನಮ್ಮ ದೇವರು ಯಾವುದೇ ದೇವರಿಗಿರಲಿ ಸ್ನೇಹಿತರೆ, ನಿಮ್ಮ ಕಡೆಯಿಂದ ಏನು ಅಪೇಕ್ಷೆಯಲ್ಲಿರ್ತಾರೆ ಗೊತ್ತಾ? ನಿಮ್ಮ ಭಕ್ತಿ, ನಿಮ್ಮ ತಾಳ್ಮೆ. ಭಕ್ತಿ ಇದೆ, ಆ ಭಕ್ತಿ ಸ್ಟೇಟಸ್ನಲ್ಲಿ ತೋರಿಸ್ತೇವೆ ನಾವು. ತಾಳ್ಮೆ 30 ಸೆಕೆಂಡು ಇಲ್ಲ ಈಗ. ಸೊ ಸ್ನೇಹಿತರೆ, ಎರಡೂ ಬಹಳ ಮುಖ್ಯವಾದ ವಿಷಯಗಳು. ಶ್ರದ್ಧಾ ಏನ್ ಸಬೂರಿ ಅಂತ ನಮ್ಮ ಗುರು ಶಿರಡಿ ಸಾಯಿಬಾಬಾನು ಹೇಳ್ತಾರೆ, ರಾಯರು ಹೇಳ್ತಾರೆ. ಸೊ ಆ ಹಾಡು ಯಾವತ್ತು ನೆಲ ಇಲ್ಲಿ ಇರಲಿ. ನಗು ನಗುತ್ತಲಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು. ಸ್ನೇಹಿತರೆ, 11 ಜೂನ್ 2026 ಇವತ್ತಿನ ಈ ದಿನದವರೆಗೂ ನಿಮ್ಮ ಜೀವನದಲ್ಲಿ, ಅಂದರೆ 2026 ಆರಂಭದಿಂದ ಇವತ್ತಿನವರೆಗೂ ನಿಮ್ಮ ಮುಖದ ಮೇಲೆ ನಗು, ಕಣ್ಣಲ್ಲಿ ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ ನೋಡಿ. ವಿಚಾರ ಮಾಡಿ ಆತ್ಮೀಯ ಸ್ನೇಹಿತರೆ ಈ ವಿಚಾರ. ನನ್ನ ಪ್ರಯತ್ನ ಏನಿರುತ್ತೆ ಗೊತ್ತಾ? ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು, ಹಳೆಯ ನೆನಪುಗಳನ್ನು ತಾಜಾ ಮಾಡಿ ಈಗಿನ ಕ್ಷಣದ ಮೇಲೆ ಫೋಕಸ್ ಮಾಡಿಸಿ. ಇವತ್ತಿನ ದಿನ ನಿಮಗೆ ಈ ಸಿಕ್ಕಿದೆ. ಎಷ್ಟೋ ಜನ ಇವತ್ತಿನ ಮುಂಜಾನೆ ಸೂರ್ಯೋದಯ ನೋಡಿರುವುದಿಲ್ಲ ಆತ್ಮೀಯ ಸ್ನೇಹಿತರೆ. ನಿಮಗೇನೋ ಸಿಕ್ಕಿದೆ ಹೊಟ್ಟೆಯಲ್ಲಿ, ನಿಮಗೆ ಸಿಕ್ಕಿರಬಹುದು ಆಹಾರ, ಮುಂಜಾನೆ ನಾಷ್ಟ ಸಿಕ್ಕಿರಬಹುದಲ್ಲ, ಧರಿಸಿರಬಹುದು ಬಟ್ಟೆ, ಹೌದಲ್ವಾ? ಒಳ್ಳೆ ನಿದ್ದೆ ಆಯ್ತಲ್ಲ, ಮಳೆ ಬಂದ್ರೇನು ನಿಮಗೆ ಮನೆ ಅಂತ ಇದೆ. ಆತ್ಮೀಯ ಸ್ನೇಹಿತರೆ, ಮೂಕ ಪ್ರಾಣಿ ಬಗ್ಗೆ ವಿಚಾರ ಮಾಡಿ. ಎಷ್ಟೋ ಜನರಿಗೆ ಮನೆಯೇ ಇರುವುದಿಲ್ಲ, ತಿನ್ಲಿಕ್ಕೆ ಊಟನೇ ಇರುವುದಿಲ್ಲ. ಸೊ ಸ್ನೇಹಿತರೆ, ನಮ್ಮ ಕಡೆ ಈಗಿನ ಕ್ಷಣ ಏನಿದೆ, ನೀವು ಬದುಕೋ ಬದುಕು ಇನ್ನೊಬ್ಬರಿಗೆ ಕನಸಾಗಿದೆ. ಆತ್ಮೀಯ ಸ್ನೇಹಿತರೆ, ಯಾವತ್ತು ನೆನಪಿಟ್ಕೊಂಡು ನಾನು ಇದನ್ನೆಲ್ಲ ಹೇಳ್ತಿರ್ತೇನೆ. ಹೌದು, ಎಷ್ಟೋ ಜನರು ತಮ್ಮದೇ ಆದಂತಹ ಭಾಳ ಕಷ್ಟಕರ ಪರಿಸ್ಥಿತಿಯಲ್ಲಿರ್ತಾರೋ ಅವ್ರು ಹೇಳ್ತಾರೆ. ಮಂಜು ಅವರೇ ಹೇಳೋದು ಕರೆ, ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. ಎಸ್, ಕರೆಕ್ಟು, ನಿಮ್ಮ ಕಷ್ಟ ನಿಮ್ಗೆ ಗೊತ್ತು, ನನಗೆ ಗೊತ್ತು. ಆದರೆ ಕಷ್ಟದಲ್ಲಿ ನೀವು ಇದ್ದೀರಲ್ಲ, ಆ ಕಷ್ಟಕ್ಕೆ ಏನೋ ಒಂದು ಲೆಕ್ಕ. ನಾನು ಹೇಳ್ತಿರ್ತೇನಲ್ಲ, ದೇವರ ಲೆಕ್ಕಾಚಾರ ಯಾ ಬ್ಯಾಂಕ್ನಲ್ಲಿ ಐತೆ ಆ ಬ್ಯಾಂಕ್ ಹುಡುಕಾಡಬೇಕು. ನಮ್ಮ ಜೀವನದಲ್ಲಿ ನಾವು ನೋಡಿರ್ತೇವೆ ಬಹಳಷ್ಟು ಜನರನ್ನು ಸ್ನೇಹಿತರೆ, ಅವರ ಅರ್ಹ, ಅವರ ಆ ಒಂದು ವಿಷಯಕ್ಕೆ ಅರ್ಹರು ಇರುವುದಿಲ್ಲ, ಅಂದರೆ ಲಾಯ್ಕಿನ ಇರುವುದಿಲ್ಲ. ಆದರೆ ಅವರಿಗೆ ಎಲ್ಲ ಸಿಕ್ಕಿರುತ್ತೆ, ನಮಗೆ ಲಾಯ್ಕಿ ಇರುತ್ತೆ, ಆದರೆ ನಮಗೆ ಏನೂ ಸಿಗ್ತಿರುವುದಿಲ್ಲ. ಅದಕ್ಕೆ ಹೇಳೋದು, ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ. ಆ ಲಾಯಕಿ ಇಲ್ದವ್ರಿಗೆ ಏನು ಸಿಕ್ಕಿರುತ್ತೆ, ಅಥವಾ ಲಾಯಕ ಇರ್ದವ್ರಿಗೆ ಏನೂ ಸಿಗುವುದಿಲ್ಲ ಅಂದರೆ ಅದು ಏನು ಸಿಗುವುದಿಲ್ಲ, ಅಥವಾ ಏನು ಸಿಕ್ಕಿರುತ್ತೆ ಅದು ಏನೇ ಇರಲಿ. ಜೈ ನಗು ನಗುತ್ತಲಿರುವೆ ರಾಘವೇಂದ್ರ, ಮತ್ತೆ ಅಲ್ಲೇ ಹೋಗುತ್ತೆ. ನಗು ನಗುತ್ತಲಿರುವೆ, ನೀ ಕೊಟ್ಟರೂ ನಗುತ್ತೇನೆ, ನೀ ಕೊಡಲಿಲ್ಲ ಅಂದ್ರೂ ನಗುತ್ತೇನೆ, ನೀನು ಎಲ್ಲ ತಕ್ಕೊಂಡೆ ಅಂದ್ರೂ ನಕ್ಕೋತಿರ್ತೇನೆ. ಏಕೆಂದರೆ ಸ್ನೇಹಿತರೆ, ಅದೇ ಅಲ್ರಿ ಹಾಡಿನ ಅರ್ಥ. ನಗು ನಗುತ್ತ ಲಿರುವೆ ರಾಘವೇಂದ್ರ. ಬನ್ನಿ ಆತ್ಮೀಯ ಸ್ನೇಹಿತರೆ, ಈ ಮಾತಿನೊಂದಿಗೆ ಮುಂದೆ ಹೋಗೋಣ. ಅಂತ ಉಸ್ತಾಕಣು ಈ ಗೀತೆಯೊಂದಿಗೆ, ರಾಬರ್ಟ್ ಚಿತ್ರದು ಈ ಗೀತೆ, ನಮ್ಮ ರಾಜೇಶ್ವರಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಸೊ ಸ್ನೇಹಿತರೆ, ಇದಾದ ತಕ್ಷಣ ರಿಂಗಾ ರಿಂಗಾ ರೋಜಾ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಸಂಜಯ್ ಅಂಗಡಿ ಅವರು ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಬಂತ್ ನೋಡ್ರಿ ಹೇಮಂತ್ ಅವರ ಒಂದು ಹಾಡು, ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿದರೆ, ಮತ್ತೆ ಹೇಮಂತ್ ಅವರ ಗೀತೆ ನಿಲ್ಲೇ ನಿಲ್ಲೇ. ಎಸ್, ಈ ಒಂದು ಗೀತೆ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್.
ಇವತ್ತಿನ ಗಾಯಕ ಗಾಯಕಿ ಸ್ಪೆಷಲ್ನಲ್ಲಿ ಕೆ ಎಸ್ ಚಿತ್ರಾ ಅವರು ಅಥವಾ ನಮ್ಮ ಹೇಮಂತ್ ಅವರು ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಸಮಯ ತೆಗೆದು ನಿಮಗೆ ಭಾಳ ಕಾಡಿಸ್ತೀನಲ್ರಿ, ನಾನು ಹುಡುಕ್ಯಾಡಿ ಒಳ್ಳೆಯ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ. ಇನ್ನೊಂದು ರಿಕ್ವೆಸ್ಟ್ ಇದೆ, ನಾಳೆ ಕೆ ಎಲ್ ಇ ಹೆಲ್ತ್ ಗಾರ್ಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ. ಏನು ಭಾಗವಹಿಸಿ? ತಪ್ಪದೇ ಭಾಗವಹಿಸಬೇಕು, ಏಕೆಂದರೆ ವಿಷಯನೇ ಬಹಳ ಮುಖ್ಯವಾದದ್ದು. ಪಂಚಕರ್ಮ ವೇದಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು ಕೆ ಎಲ್ ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಸೊ ಸ್ನೇಹಿತರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ನಾರ್ಮಲ್ ಆಗಿ ನಿಮಗೆ ವೈದ್ಯರೊಂದಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಒಂದು ಅವಕಾಶ ನಿಮಗೆ ತಗೊಂಡು ಬರುತ್ತದೆ. ಸೊ ಸ್ನೇಹಿತರೆ, ಇದರ ಪ್ರಯೋಜನ ಪಡ್ಕೊಳ್ಳಿ. ಖಂಡಿತ ಕಾರ್ಯಕ್ರಮದಲ್ಲಿ ಕರೆ ಮುಖಾಂತರ ಭಾಗವಹಿಸಿ. ನಾಳೆ 10-11 ಗಂಟೆಗೆ ಇರುತ್ತೆ ಈ ಕಾರ್ಯಕ್ರಮ. ಪಂಚಕರ್ಮ ಈ ಒಂದು ವಿಷಯದ ಕುರಿತು ಭಾಗವಹಿಸಿ. ಅಣ್ಣ ನಾವೇ ಭಾಗ್ಯವಂತರು, ಆ ದೇವರಿಗೂ ಒಂದು ತುಂಬ ತುಂಬ ಥ್ಯಾಂಕ್ಸ್. ನೋಡ್ರಿ, ನಮ್ಮ ಪದ್ಮ ಅವರು ಹೇಳ್ತಾ ಇದ್ದಾರೆ ನಾವು ಭಾಗ್ಯವಂತರು. ಈಗ ಪದ್ಮ ಅವರು ಹಿಂಗೆ ಹೇಳ್ತಾರೆ, ಪದ್ಮ ಅವರ ಜೀವನದಲ್ಲಿ ಕಷ್ಟ ಇಲ್ವಾ, ಪದ್ಮ ಅವರ ಜೀವನದಲ್ಲಿ ನೋವಿಲ್ವಾ? ಪದ್ಮ ಅಂತಲ್ಲ, ಎಷ್ಟೋ ಜನ ನಮ್ಮ ವೇಣು ಧ್ವನಿಯ ಕೇಳುಗರು ನನ್ನ ಧ್ವನಿಯನ್ನು ಯಾರ್ಯಾರು ಕೇಳ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಏನಾದರೂ ಒಂದು ನೋವು ಸಮಸ್ಯೆ ಇದೆ ಅಲ್ರಿ? ನನ್ನ ಜೀವನದಲ್ಲಿ ಒಂದು ನೋವು ಸಮಸ್ಯೆ ಇದೆ, ಅದೇ ಜೀವನ. ಆದರೆ ಅದೇ ಹೇಳೋದಲ್ಲ, ಬಿಸಿಲಲ್ಲೇ ಮಲಗಿಸು, ನೆರಳಲ್ಲೇ ಮಲಗಿಸು, ಬಿಸಿಲಲ್ಲೇ ಒಣಗಿಸು, ಸಾರಿ, ನಗು ನಗುತ್ತಲಿರುವೆ ರಾಘವೇಂದ್ರ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಾಡನ್ನ ಕೇಳೋಣ, ಮಜಾ ಮಾಡೋಣ.

0: bro. Love you.
1: ಬ್ರೋ ಲವ್ ಯು ಅಂತ ಹೇಳ್ತಾ ಈ ಒಂದು ಗೀತೆ ರಾಜೇಶ್ವರಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿತ್ತು. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಮ್ಮ ಶೋಭಾ ಡೌಲಿ ಅವರು ಏನು ಹೇಳ್ತಾರೆ, ರಾಘವೇಂದ್ರ ರಾಯರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದಕ್ಕೆ ಧನ್ಯವಾದಗಳು. ನೋಡ್ರಿಪ್ಪ, ನಮ್ಮ ಶೋಭಾ ಡೌಲಿ ಅವರು ಹೇಳ್ತಾ ಇದ್ದಾರೆ ಹಿಂಗೆ, ರಾಯರ ಬಗ್ಗೆ ಚೆನ್ನಾಗಿ ಹೇಳಿದಕ್ಕೆ ಧನ್ಯವಾದ ಅಂತ ಹೇಳ್ತಾರೆ. ಆ ಒಂದು ನೆಪದಲ್ಲಿ ರಾಯರ ಹೆಸರು ತಗೊಂಡು ಮುಂದೆ ಹೋಗೋಣ ಕಾರ್ಯಕ್ರಮದಲ್ಲಿ. ನನಗೂ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾನು ಹೋದಾಗ ಎಲ್ಲರೂ ಬಂದು ಪ್ರಶಂಸೆ ಮಾಡಿದಾಗ ನಾನು ಒಂದೇ ಹೇಳ್ತೇನೆ, ನಾನಲ್ಲ, ರಾಯರ್ದು ಕೃಪೆ ಇದೆ, ನಡೆದಿದೆ. ಏ ಎಷ್ಟು ಚಂದ ಮಾತಾಡ್ತೀರಿ, ಎಷ್ಟು ಚಂದ ನಗಿಸ್ತೀರಿ, ನಿಮ್ಮ ಕಡೆ ಇದಿದೆ, ಅದಿದೆ, ಟ್ಯಾಲೆಂಟ್ ಇದೆ, ಅದಿದೆ, ಎಲ್ಲ ಶೂನ್ಯ. ನಾನಲ್ಲ, ಮಂಜುನಾಥ ಅಲ್ಲ,

ಆಯಿತು. ಹುಬ್ಬಳ್ಳಿಯ ಸ್ವಾಮಿ ಸಿದ್ಧಾರೂಢ ಮಠ ಸ್ವಾಮಿ, ನಾನು ಇವತ್ತು ಹೋಗಿಲ್ಲ, ಹೋಗೋ ಒಂದು ಆಸೆ. ಅದೇ ಅನ್ನಲ್ಲ, ಗುರುಕ್ಷೇತ್ರಕ್ಕೆ ಹೋಗಲಿಕ್ಕೆ ಗುರು ಅಪ್ಪಣೆ ಇದ್ದರೆ ಮಾತ್ರ ನೀವು ಅಲ್ಲಿ ಕಾಲಿಡಬಹುದು ಅಷ್ಟೇ. ಆದರೆ ಅವರ ಫೋಟೋವನ್ನು ನೋಡಿದೆ, ಆ ಫೋಟೋದಲ್ಲಿ ಅವ್ರು ಹೆಂಗೆ ಕೂತಿದ್ದಾರೆ, ಅವರ ಕಾಲನ್ನು ತೋರಿಸಿದ್ದಾರೆ. ಸೊ ಸ್ನೇಹಿತರೆ, ಯಾವುದೇ ಗುರುವನ್ನು ನೋಡಿ, ನನ್ನ ಸಾಯಿಬಾಬಾ ಇರಲಿ, ನಮ್ಮ ಸ್ವಾಮಿ ಸಮರ್ಥ ಮಹಾರಾಜ್ ಇರಲಿ, ಗಜಾನನ ಮಹಾರಾಜ್ ಇರಲಿ, ಅವರ ಕಾಲು ನೋಡ್ರಿ, ಅವ್ರು ಅದರಿಂದ ಏನು ಹೇಳ್ತಾ ಇದ್ದಾರೆ. ನೀನು ನನ್ನ ಪಾದದ ಕಡೆ ಗಮನ ಕೊಡು, ಬಾಕಿ ಜೀವನ ನಾನು ನಿನ್ನ ಸಾರ್ಥಕ ಮಾಡುತ್ತೇನೆ. ನೀವು ನಂಬೋ ಗುರುಗಳು, ಅವರ ಪಾದಕ್ಕೆ ನಿಮ್ಮ ಗಮನ ಸದಾ ಇರಲಿ. ಇದರೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ರಿಂಗಾ ರಿಂಗಾರು ಜಾ ಅನ್ನೋ ಗೀತೆ ರಿಕ್ವೆಸ್ಟ್ ಮಾಡಿದರೆ ಸಂಜಯ್ ಅಂಗಡಿಯವರು, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಇವತ್ತು ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡೋಗಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡು ಅವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಯಲ್ಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ ಬರೋರನ್ನೆಲ್ಲ ಕಟ್ಟಪಾಳಲ್ಲಿ ಕಟ್ಟಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕ್ಯಾರ್.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬುಲ್ಬುಲ್ ಚಿತ್ರದ್ದು ಗೀತೆ ನಿಲ್ಲೇ ನಿಲ್ಲೇ. ಎಸ್ ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗಿನ ಅಬು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಹೇಮಂತ್ ಕುಮಾರ್ ಅವರು ಅಥವಾ ನಮ್ಮ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದರೆ ಆ ಮುಂದಿನ ಗೀತೆ ಹೂ ಕನಸ ಜೋಕಾಲಿ. ಈ ಗೀತೆ ಅಜ್ಮೇರ್ ಅವರು ರಿಕ್ವೆಸ್ಟ್ ಮಾಡಿದರೆ ಅದಾದ ತಕ್ಷಣ ಬರ್ತಾ ಇದೆ ಪ್ರಥಮೇಶ್ ಅವರ ಗೀತೆ ಔರುದಯ ಔರುದಯ. ಸ್ನೇಹಿತರೆ, ಅದಾದ ತಕ್ಷಣ ಯಾವ ಜನ್ಮದ ಗೆಳತಿ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪೂಜಾ ಅವರು. ಅದಾದ ತಕ್ಷಣ ಸಾಕು ಸಾಕು ಅನ್ನೋ ಒಂದು ಗೀತೆ, ಸಕ್ಕು ಸಕ್ಕು ಅನ್ನೋ ಒಂದು ಗೀತೆ ಅದಾಗಿದೆ ವಿಶಾಲ್ ಅವರದು. ಅದಾದ ತಕ್ಷಣ ಕೊನೆ ಗೀತೆ ವಿನೋದ್ ಅವರೇ ಟ್ರೈ ಮಾಡುತ್ತೇನೆ ಅಂತ ಹೇಳಿದ್ನಲ್ಲ, ಸೊ ಕೊನೆ ಗೀತೆ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ನನ್ನ ಪ್ರೀತಿಯ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದಪ್ಪ ಅವಸ್ನಾರ್ ಅಭಿನಯಿಸಿರುವ ಮೊದಲನೇ ಚಿತ್ರ ಅಪ್ಪು ಚಿತ್ರದ್ದು. ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಹಾಗೂ ಉದಯತ್ ನಾರಾಯಣ್ ಅವರ ಧ್ವನಿಯಲ್ಲಿ ಆ ಗೀತೆ ಆಗಿದೆ. ಹಿಂಗಿದೆ ನೋಡಿ ಗೀತೆಗಳಲ್ಲ ಏನಪ್ಪು, ದಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ, ನಿಮಗೆ ಗಾಯಕ ಗಾಯಕಿ ಕಾರ್ಯಕ್ರಮ ಬಹಳ ಅಂದರೆ ತ್ರಾಸಾಗುತ್ತಾ ಇಲ್ಲ ಅಂತ? ಏಕೆಂದರೆ ಸ್ನೇಹಿತರೆ, ಒಮ್ಮೆ ನಿಮಗೆ ಸಿಗುವುದಿಲ್ಲ, ಹುಡುಕಾಡಬೇಕಾಗುತ್ತೆ. ಆದರೆ ಬಹಳಷ್ಟು ಜನರು ಹ್ಞೂ ಅಣ್ಣ ನೀವು ಮಾಡಿರಿ, ನಾವು ತೊಗೊಂಡ್ಬರ್ತೇವೆ, ನಾವು ಹುಡುಕಾಡ್ತೇವೆ ತೊಗೊರಿ, ಟೆನ್ಷನ್ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಧನ್ಯವಾದ ಸ್ನೇಹಿತರೆ. ಹಾಗೆ ನಾಳೆ ತಪ್ಪದೆ ಖಂಡಿತ ನೀವೆಲ್ಲರೂ ಭಾಗವಹಿಸಬೇಕು ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಪಂಚಕರ್ಮ ಈ ಒಂದು ವಿಷಯ ಇದೆ ಸ್ನೇಹಿತರೆ, ಬಹಳ ಮುಖ್ಯವಾದ ವಿಷಯ. ನಾರ್ಮಲಾಗಿ ಈ ವಿಷಯದ ಬಗ್ಗೆ ನೀವು ವೈದ್ಯರೊಂದಿಗೆ ಮಾತನಾಡಬಹುದು, ಅದು ಡಾಕ್ಟರ್ ವಿಶ್ವನಾಥ್ ಎಸ್ ವಸಿದಾರ್ ಅವರು, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, ಕೆ ಎಲ್ ಇ ಶ್ರೀ ಬಿ ಎಂ ಕೆ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯಿಂದ ಬರಲಿದ್ದಾರೆ. ಖಂಡಿತ ನಾಳೆ ನೀವೆಲ್ಲರೂ ಕರೆ ಮುಖಾಂತರ ಪ್ರಶ್ನೆಗಳನ್ನು ಕೇಳಿ ಭಾಗವಹಿಸಿ ಪಂಚಕರ್ಮ ಈ ಒಂದು ವಿಷಯದ ಕುರಿತು ಎಲ್ಲ ಮಾಹಿತಿ ಅವರು ಕೊಡ್ತಾರೆ. ಸೊ ಸ್ನೇಹಿತರೆ, ನಿಮ್ಮೆನ್ನಾರೂ ಡೌಟ್ ಇದ್ದರೆ ಕೇಳಿ, ಪಂಚಕರ್ಮ ಅಂದರೆ ಏನು, ಯಾರು ಮಾಡ್ಕೋಬೋದು, ಎಂಥ ಸಮಸ್ಯೆಗಳಿಗೆ ರಾಮಬಾಣ, ಪಂಚಕರ್ಮದಲ್ಲಿ ಏನೇನಿದೆ, ಏನೇನು ಗುಣಪಡಿಸಬಹುದು, ಎಲ್ಲ ಕೇಳಿ ಆಯಿತಾ. ಕರೆ ಮಾಡಿ 100% ನಾಳೆ 10-11 ಗಂಟೆಗೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಹಾರ್ಟು ಹಾರ್ಟ್ ಇರೋನು ಮಾತ್ರ ಗೊತ್ತಾಗೋದು. ಆದರೆ ಒಂದು ಜೊತೆ ಹೀಗೆ ಕಳೆದೋಯ್ತು. ದೇವ್ರೆ ನಿನ್ನ ಜೊತೆ ಬಂದರು, ನನ್ನಿಂದ ನಿನ್ನ ಬೇರೆ ಮಾಡೋಕ್ಕಾಗಲ್ಲ. ತಾಳಿ ಕಟ್ಟಿಸ್ಕೊಳಕ್ ಒಂದಿನ ಮುಂಚೆ ಹೇಳಿ ಕಳಿಸು. ಅಪ್ಪಟ ಅಪ್ಪಟ ಬಂಗಾರದಲ್ಲಿ ಮಾಡಿಸ್ತೀನಿ ತಾಳಿನ. ಎಲ್ಲಿ ತಪ್ಪು ನಡೆಯುತ್ತೋ

ಶಾಸ್ತ್ರಿ ಚಿತ್ರದ ಗೀತೆ ಚಾಲೆಂಜಿಂಗ್ ದರ್ಶನ್ ಅಭಿನಯಿಸಿರುವ ಚಿತ್ರದ ಗೀತೆ ಓ ಹೃದಯ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ. ಈ ಗೀತೆ ಆದ ತಕ್ಷಣ ಬರುತ್ತೆ ಗೀತೆ. ಏದಾಗಿದೆ ಸ್ನೇಹಿತರೆ, ಪೂಜಾ ಅವ್ರದ್ದು ಯಾವ ಜನ್ಮದ ಗೆಳತಿ ವಾಟ್ಸಪ್ ಮೆಸೇಜ್ ಇದು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನಮಗೆ ಕಾಟೇರ ಚಿತ್ರದ ಗೀತೆ ಅಮಿತ್ ಟೇಲರ್ ಮಾಹಿತ್ ಟೇಲರ್ ಫ್ರಮ್ ವೈಭವ್ ನಗರ್ ಅಂತ ಹೇಳಿದ್ದಾರೆ. ಸೊ ಅಮಿತ್ ಅವರೇ, ಎಸ್, ನಿಮಗೂ ಬರ್ತಾ ಇದೆ ಈ ಗೀತೆ ಯಾವ ಜನ್ಮದ ಗೆಳತಿ. ಇದಾದ ತಕ್ಷಣ ಸ್ನೇಹಿತರೆ ಅದೇ ಗೀತೆ, ಅದಾದ ತಕ್ಷಣ ವಿಶಾಲ್ ಅವರ ಗೀತೆ ಆಗಿದೆ ಸಕ್ಕು ಸಕ್ಕು. ಅದಾದ ತಕ್ಷಣ ಕೊನೆ ಗೀತೆ ವಿನೋದ್ ಅವ್ರದ್ದು, ಹಾಡನ್ನು ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೈರುದ್ದು 9.4 FM KLE ಕನಸು.

ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಕೊನೆ ಗೀತೆ ವಿನೋದವ್ರದ್ದಾಗಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ನಿಮ್ಮೊಂದಿಗೆ ನಾವು ಗಾಯಕ ಗಾಯಕಿ ಸ್ಪೆಷಲ್ ಕಾರ್ಯಕ್ರಮ. ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ನಾಳೆ ಮುಂಜಾನೆ ತಪ್ಪದೇ ಭಾಗವಹಿಸಿ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಎಸ್.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದಂತಹ ಶ್ರೀ ಎಂಜಿ ಹಿರೇಮಠ್ ಸರ್ ಅವರು, ಅವರ ಜೀವನದ ಯಾನ ಸರಳ ಕನಸಿನಿಂದ ಆರಂಭವಾದ ಅವರ ಸೇವೆ, ಆ ಸೇವಾ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಸರ್, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ.
1: ನಮಸ್ಕಾರ. ಥ್ಯಾಂಕ್ ಯು.
0: ಸರ್, ಈಗ ತಾವು ಹುದ್ದೆಗೆ ಬಂದಾಗ, ನಾನು ಈ ಒಂದು ಹುದ್ದೆಗೆ ಬಂದಿದ್ದು ವ್ಯರ್ಥವಾಗಲಿಲ್ಲ ಅಂತ ಅನ್ಸಿದಂತ ಒಂದು ಯಾವುದಾದ್ರೂ ಒಂದು ಗರ್ವದ ಒಂದು ಸನ್ನಿವೇಶ ಏನಾದ್ರೂ ಇದೆಯಾ ಸರ್? ನಾ ಗರ್ವದಿಂದ ಹೇಳ್ತೀನಿ ಅನ್ನುವಂಥದ್ದು.
1: ಖಂಡಿತವಾಗಿ, ಅಂದ್ರೆ ಒಂದೇ ಸನ್ನಿವೇಶ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದೆ. ಬೆಳಗಾವಿಯಲ್ಲಿ ಬೇರೆ ಜಿಲ್ಲೆಗೆ ಹೋಗೋದನ್ನು ನಾನು ಯೂನಿವರ್ಸಿಟಿನ ಇಲ್ಲಿನ ಉಳಿಸಿದೆ. ಆ ಜಮೀನು ಕೊಡೋದಕ್ಕೆ ನಾನು ಸಹಕಾರಿ ಇದೆ, ನನಗೆ ಭಾಳ ಗೌರವ ಇದೆ, ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಮ್ಮ ಕಲಿತ ಕಾಲೇಜಿನ ರೋಡ್ಗೆ ಹೆಸರಿಟ್ಟೆ ಮತ್ತು ವಿವಾದಗಳನ್ನು ನಾನು ಬಗೆಹರಿಸಿದೆ. ಆ ರೀತಿಯಾಗಿ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಮತ್ತು ಅದರಲ್ಲಿ ನಾನು ಎಷ್ಟು ಸರ್ವೀಸಲ್ಲಿ ನಾನು ಭಾಳ ಖುಷಿಪಟ್ಟದ್ದು ಬೆಳಗಾವಿ ಜಿಲ್ಲೆ. ನಾನು ರೀಜನಲ್ ಕಮಿಷನರ್ ಆದಾಗ ಸುಮಾರು ಅಲ್ಲಿ ಕಡತಗಳು ಪೆಂಡಿಂಗ್ ಇದ್ದವು. ಅಂದರೆ ಅನುಕಂಪದ ಆಧಾರ ಮೇಲೆ 7-8 ಜಿಲ್ಲೆಗಳಿಗೆ ಅಧಿಕಾರಿ ಅವರು ಇವಾಗ ಅನುಕಂಪದ ಆಧಾರ ಮೇಲೆ ಅವರಿಗೆ ನೌಕರಿ ಕೊಡುವಂಥ ಅವಕಾಶ ಇಲ್ಲ. ಸುಮಾರು ಜನರಿಗೆ ನಾನು ಹಂಡ್ರೆಡ್ಸ್ ಆಫ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಅವ್ರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಸರ್ವೀಸಲ್ಲಿ, ಅವರು ಮಕ್ಕಳಿಗೆ ಹೆಂಡತಿ ಅಥವಾ ಯಾರಾದರೂ ನೌಕರಿ ಕೊಡುವಂಥದ್ದು ಇರ್ತದೆ. ಅದನ್ನು ನಾನು ತ್ವರಿತವಾಗಿ ಮಾಡಿಕೊಟ್ಟೆ ಮತ್ತು ಅವರಿಗೆ ಕರೆದು ಕೌನ್ಸಿಲಿಂಗ್ ಮಾಡಿ ಎಲ್ಲೆಲ್ಲಿ ಖಾಲಿ ಇದಾವ ಅವನ ಹುದ್ದೆಗಳನ್ನು ಅವರಿಗೆ ನಮ್ಮ ಸಿಬ್ಬಂದಿಗೆ ತರಬೇತಿ ಕೊಟ್ಟು ತ್ವರಿತವಾಗಿ ಅದನ್ನು ಮಾಡಿಕೊಟ್ಟೆ ನಾನು. ಅಂದರೆ ಅದೊಂದು ಪುಣ್ಯದ ಕೆಲಸ ಅಂತ. ಒಬ್ಬ ಇನ್ ಸರ್ವಿಸ್ ಮೆಂಬರ್ ತೀರ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಇದನ್ನು ಕೊಡೋದು, ನಾವು ಅವರಿಗೆ ಒಂದು ನೌಕರಿ ಕೊಡೋದು ಏನಂದರೆ ಆ ಮನೆತನ ನಡೆಸಿದಂಗೆ, ಆ ಕುಟುಂಬ ನಡೆಸಿದಂಗೆ, ಆ ಕುಟುಂಬದ ನಡೆಸೋ ವ್ಯಕ್ತಿ ಹೋಗಿದ್ದಾನಂದರೆ ಅವರಿಗೆ ನಾವು ಭಾಳ ಸಹಾಯ ಮಾಡಬೇಕನ್ನೋ ಒಂದು ಧ್ಯೇಯದಿಂದ ನಮ್ಮ ಕಚೇರಿಯ ಜನರಿಗೆ ನಾವು ಮೊದಲು ತರಬೇತಿ ಕೊಟ್ಟು ಅವರಿಗೆ ಬೇಗನೆ ತ್ವರಿತವಾಗಿ ನಾನು ಆ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ. ಅದು ಭಾಳ ನನಗೆ ಹೆಮ್ಮೆ ಕೊಡ್ತದೆ, ಖುಷಿ ಕೊಡ್ತದೆ.
0: ಖಂಡಿತ ಸರ್. ಸರ್, ಇವಾಗ ಅಧಿಕಾರದಲ್ಲಿದ್ದಾಗ ನಿವೃತ್ತಿಗಿಂತ ಮೊದಲು ನನಗೆ ಬಾಕಿ ಉಳಿದಿದೆ, ಇನ್ನೂ ಈ ಕನಸು ಹಾಗೆ ಉಳಿದಿದೆ ಅನ್ನೋಂತ ಯಾವ್ದಾದ್ರು ಕನಸು ಏನಾದ್ರು ಇದೆಯಾ ಸರ್?
1: ಈ ಸೇವೆಗೆ ಎಂಡ್ ಅನ್ನೋದು ಇರೋದಿಲ್ಲ. ಇಷ್ಟು ಬೇಗ ಮುಗಿದು ಹೋಗ್ತಲ್ಲಪ್ಪ, ಇನ್ನೂ ಮಾಡಬಹುದಿತ್ತು ಅಂತ ಅನಿಸುತ್ತೆ ಯಾವಾಗಾದ್ರೂ. ಅಂದ್ರೆ ಇನ್ನೂ ಗಟ್ಟಿಯಾಗಿದ್ದೇವೆ, ಇನ್ನೊಂದು ಸ್ವಲ್ಪ ಅವಕಾಶ ಸಿಗಬೇಕಾಗಿತ್ತು, ಇನ್ನೂ ಸ್ವಲ್ಪ ಸೇವೆ ಮಾಡಾಕ ಅವಕಾಶ ಸಿಗ್ತಿತ್ತು ಅಂತೇಳಿ ಅನ್ನೋದು ಯಾವಾಗಲೂ ನಮ್ಗೆ ಇದ್ದೇ ಇರ್ತದೆ. ಆದರೂ ಕೂಡ ಈಗ ನಾವು ಸಾರ್ವಜನಿಕವಾಗಿ ಈಗ ರಿಟೈರ್ ಆದಮೇಲೂ ಕೂಡ ಏನಾದರೂ ಮಾಡಬೇಕು, ಈ ಥರದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ನಮ್ಮ ಸಮಾಜದ ಜನರಿಗೆ, ಹುಡುಗರಿಗೆ ತಿಳು. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ತಪ್ಪು ಕಲ್ಪನೆಗಳೇ ಜಾಸ್ತಿ ಇರ್ತಾವೆ. ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ಇಲ್ಲಿ ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿ ಬೇಕು ಅಂತ ಕರ್ನಲ್ ರಾಯ್ ಅವರು ನನ್ನ ಹತ್ರ ಬಂದಿದ್ದರು. ಜಿಲ್ಲಾಧಿಕಾರಿ ಕೋವಿಡ್ ಸಮಯದಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳು ಅವರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನನ್ನ ಕಡೆ ಬಂದರು ಅವರು, ನಾನು ಹೇಳಿದೆ ನಾನು ಕೊಡ್ತೀನಿ ನಿಮಗೆ ಅಂದೆ. ಯಾಕಂದರೆ ನನಗೆ ಗುರ್ತು, ಯಾಕಂದರೆ ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿಯಿಂದ ಸುಮಾರು ಗ್ರಾಮೀಣದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮಿಲ್ಟ್ರಿಯಲ್ಲಿ ನೌಕರಿ ಸಿಗುತ್ತೆ ಅಲ್ವಾ, ಮಿಲ್ಟ್ರಿ ಮೆನ್ ಆಗಿ ಹೋಗ್ತಾರೆ ಅವರು. ನಾನು ಕೊಡ್ತೀನಿ ಮಾಡ್ರಿ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ VTU ಯೂನಿವರ್ಸಿಟಿ ಕ್ಯಾಂಪಸ್ ಕೂಡ ನಾನು ಅವರಿಗೆ ವೈಸ್ ಚಾನ್ಸಲರ್ ಮಾತಾಡಿ ಅದನ್ನು ನೀವು ಕೊಡಲೇಬೇಕು, ಯಾಕಂದರೆ ಇದು ಭಾಳಷ್ಟು ನಮ್ಮ ಜಿಲ್ಲೆಯ ಜನ ಮಕ್ಕಳು ಮಿಲ್ಟ್ರಿ ಭರ್ತಿ ಆಗ್ತಾರೆ, ಅದಕ್ಕೆ ನೀವು ಕೊಡಬೇಕಂತ ಹೇಳಿ ಅವರಿಗೂ ಕೂಡ ಕನ್ವಿನ್ಸ್ ಮಾಡಿ ನಾನು ಎಸ್ ಅಂದೆ. ಆವಾಗ ಒಂದು ಮೀಟಿಂಗ್ ಮಾಡಿದಾಗ ಏನು ವಿಚಾರ ಮಾಡಿದ್ವು ನಾವು ಅಂದರೆ, ಇದಕ್ಕೆ ಯಾವುದೇ ರೀತಿ ಕೋವಿಡ್ ಟೆಸ್ಟ್ ಮಾಡ್ತಿದ್ವಲ್ಲ ಮೊದಲು, ಅದನ್ನೆಲ್ಲ ಏನು ಮಾಡೋದು ಬೇಡ, ಯಾಕಂದರೆ 50,000 ಕ್ಯಾಂಡಿಡೇಟ್ಸು ಅಪಿಯರ್ ಆಗ್ತಾಯಿದ್ರು ಆ ರ್ಯಾಲಿಗೆ, ಅದನ್ನೆಲ್ಲ ಮಾಡಲಿಕ್ಕಾಗೋದಿಲ್ಲ, ಹಾಗೆ ಜಸ್ಟ್ ಲೈಕ್ ದ್ಯಾಟ್ ಫಿಟ್ನೆಸ್ ನೋಡಿ ನೀವು ಅಲೋ ಮಾಡಬೇಕು ಅನ್ನೋಂಥ ಅದು ನಿರ್ಧಾರ ಆಯಿತು. ನಾನು ಅವತ್ತು ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿ ಉದ್ಘಾಟನೆಗೆ ನನ್ನೇ ಕರೆದಿದ್ರು, ನಾನೇ ಹೋಗಿದ್ದೆ. 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್, ಅಂದರೆ ರನ್ನಿಂಗ್ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಅವಾಗ ಹೋಗಿದ್ದೆ. ಹೋಗಿ ಬರಬೇಕಾದ್ರೆ VTU ಗೇಟ್ ಹತ್ತಿರ ಸುಮಾರು 200-300 ವಿದ್ಯಾರ್ಥಿಗಳು, ಕ್ಯಾಂಡಿಡೇಟ್ಸು ಕೂತ್ಬಿಟ್ಟಿದ್ರು. ಹಿಂಗೆ ನಾನು ಕೇಳಿದೆ, ಯಾಕೆ ಕೂತಿದ್ರಿ ಇಲ್ಲಿ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನಮ್ಮ ಕಡೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಇಲ್ಲ ಅಂತ ಹೇಳಿದರು ಅವರು. ಇಲ್ಲ ಅದೇನು ಬೇಕಾಗಿಲ್ಲಲ್ಲ, ಕೋವಿಡ್ ಟೆಸ್ಟ್ ರಿಪೋರ್ಟ್ ಬೇಕಾಗಿಲ್ಲಲ್ಲ ಅಂಥೇಳಿ ಇಮಿಡಿಯೇಟ್ಲಿ ನಾನು ಆ ಕರ್ನಲ್ ರೈ ಫೋನ್ ಮಾಡಿದೆ. ಏ ಇಲ್ರಿ, ನೀವು ವೈ ಡಿಡ್ ಯು ಡೂ ಲೈಕ್ ದಿಸ್, ಈ ಬಾತು ಹಮ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದಿಸ್ ಇನ್ ದ ಮೀಟಿಂಗ್ ಓನ್ಲಿ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ನೋ ಸರ್, ಇಟ್ ಇಸ್ ಓನ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್. ಓಕೆ, ವಾಟ್ ಕೈಂಡ್ ಆಫ್ ಫಿಟ್ನೆಸ್ ಯು ರಿಕ್ವೈರ್? ಓನ್ಲಿ ಎ ಮೆಡಿಕಲ್ ಆಫೀಸರ್ ಶುಡ್ ಗಿವ್ ದಿಸ್ ಕ್ಯಾಂಡಿಡೇಟ್ ಈಸ್ ಫಿಟ್. ಇಮಿಡಿಯೇಟ್ಲಿ ಐ ಟೋಲ್ಡ್ DHO, ಸ್ಯಾಂಡ್ ಟೂ ಮೆಡಿಕಲ್ ಆಫೀಸರ್ಸ್ ಹಿಯರ್, ಪುಟ್ ಎ ಟೇಬಲ್ ಹಿಯರ್ ಆ್ಯಂಡ್ ಒನ್ ಅಪ್ಲಿಕೇಶನ್ ಇಸ್ ಟೈಪ್ಡ್ ಆ್ಯಂಡ್ ಜೆರಾಕ್ಸ್ಡ್, ಓನ್ಲಿ ನೇಮ್ ರಿಟನ್ ಆನ್ ದ್ಯಾಟ್, ಕ್ಯಾಂಡಿಡೇಟ್ ನೇಮ್ ಫಿಟ್ ಲೈಕ್ ದ್ಯಾಟ್. ವಿ ಗೇವ್ ಸರ್ಟಿಫಿಕೇಟ್ ಟು ಎವ್ರಿಬಡಿ. ಇಮಿಡಿಯೇಟ್ಲಿ ದೇ ವೆರ್ ಅಲೋಡ್ ಟು ಎಂಟರ್ ದಿ ರ್ಯಾಲಿ. ಸೆಲೆಕ್ಷನ್ ಈಸ್ ಸೆಕೆಂಡರಿ ಬಟ್ ದೇ ವೆರ್ ಅಲೋಡ್. ಅವ್ರು ಇಷ್ಟು ಖುಷಿ ಆದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ರೆ ಹುಡುಗರೆಲ್ಲ. ಅಂದರೆ ಈ ಥರದ ತಪ್ಪು ತಿಳುವಳಿಕೆಯಿಂದ, ಅಂದರೆ ಈ ಥರದ ಕೆಲಸಗಳು ಏನು ಮಾಡ್ತೀವಲ್ರಿ, ಭಾಳ ಖುಷಿ ಕೊಡ್ತಾವೆ. ಈ ಅಂದರೆ ಹುಡುಗ ಕ್ಯಾಂಡಿಡೇಟ್ಗಳಿಗೆ ನನಗೆ ಅವಕಾಶ ಆಗಿಲ್ಲ ಅಂದರೆ ಎಷ್ಟು ಅವ್ನಿಗೆ ದುಃಖ ಆಗ್ತೈತಿ. ಅವನು ಟ್ರೈನಿಂಗ್ ಮಾಡ್ಕೊಂಡಿರ್ತಾನೆ, ರನ್ನಿಂಗ್ ಮಾಡಿರ್ತಾನೆ, ಓದಿರ್ತಾನೆ, ಬರೆದಿರ್ತಾನೆ, ಅವನಿಗೆ ಅವಕಾಶ ಇಲ್ಲ ಅಂದರೆ ಅವನಿಗೆ ಯಾವ ರೀ ಡಿಪ್ರೆಷನ್ ಆಗ್ಬೋದು, ಖಿನ್ನತೆಗೆ ಹೋಗ್ಬೋದು. ಇಂಥ ಸಮಯದಲ್ಲಿ ನಾವು ಸೇವೆಗೆ ಬಹಳ ಕಠಿಣವಾಗಿ ವರ್ತಿಸಬೇಕು ಮತ್ತು ಅವರಿಗೆ ಸಹಾಯ ಮಾಡೋಕ್ಕೆ ನಿಲ್ಬೇಕು. ನಾವು ಆ ರೀತಿಯಾಗಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಹೀಗೆ ಮಕ್ಕಳಲ್ಲಿ ಏನಾಗಿರ್ತದೆ, ತಪ್ಪು ಕಲ್ಪನೆಗಳು ಭಾಳ ಇರ್ತಾವೆ, ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು. ನಂದು ಮೆಮರಿ ಚೆನ್ನಾಗಿಲ್ಲ ಅಂತ ಕೆಲವು ಹುಡುಗರಿಗೆ ಇರ್ತೈತಿ, ದೇ ಶುಡ್ ಗೋ ಫಾರ್ ಸಮ್ ಯೋಗ, ಅದನ್ನೆಲ್ಲ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೋಬೇಕು. ಇಂಗ್ಲೀಷ್ ನಂದು ಸರಿ ಇಲ್ಲ ಅಂದರೆ ಏನು ಒಂದು ತಿಂಗಳು ಕೋಚಿಂಗ್ ತೊಗೊಳ್ಬೇಕು, ಏನಾಗ್ತದೆ, ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತೈತಿ ಅದು, ಅದನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಮತ್ತು ನಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇಲ್ಲ ಅಂತಾರೆ, ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಎನಿಥಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್, ಮಾಡಿಕೊಳ್ಳುವಂಥ ಮನಸ್ಸಿರ್ಬೇಕು ಅಷ್ಟೇ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಆ ಥರ. ಮತ್ತು ನಾ ಇಂಥ ಸ್ಕೂಲಲ್ಲಿ ಓದೀನಿ, ಎಲ್ಲ ದೊಡ್ಡ ದೊಡ್ಡ ಊರಾಗಿದ್ದವ್ರು ಅಷ್ಟ ಆಗ್ತಾರೆ ಅದಕ್ಕೆ ಅಂತೇಳಿ ಹೇಳಿ. ಹಂಗೇನಿಲ್ಲೇ ಇಲ್ಲ ಅದು. ಈಗ ಇವರು ಸತ್ಯ ನಡೆಲ ಇವರು ಇದಾರಲ್ಲ, ಮೈಕ್ರೋಸಾಫ್ಟ್ ಸಿ ಇ ಒ ಇದಾರೆ, ಅವರು ಇಲ್ಲೇ ಮಣಿಪಾಲದಲ್ಲೇ ಓದಿದ್ದಾರೆ. ಅವರು ಅವರೇನು ಐ ಐ ಟಿ ಇದ್ರೊಳಗೆ ಓದಿ ಏನು ಆಗಿಲ್ಲ. ಅವರು ದೊಡ್ಡ ಕಂಪ್ನಿ, ಅವರು ಮೈಕ್ರೋಸಾಫ್ಟ್ ಕಂಪ್ನಿ ದೊಡ್ಡ ಕಂಪ್ನಿ ಅಂಥದ್ರದ್ದು ಹೆಡ್ ಇದಾರೆ ಅವರು. ಆ ಬಿಲ್ ಗೇಟ್ಸನ್ನೇ ಹೇಳ್ತಾರೆ ಏನಪ್ಪ ಅಂದ್ರೆ, ಐ ವಾಸ್ ಜಸ್ಟ್ ಎನ್ ಎವರೇಜ್ ಸ್ಟೂಡೆಂಟ್ ವೆನ್ ಐ ವಾಸ್ ಸ್ಟಡಿಂಗ್, ಬಟ್ ಆಲ್ ದ ಗೋಲ್ಡ್ ಮೆಡಲಿಸ್ಟ್ ಆ್ಯಂಡ್ ರ್ಯಾಂಕ್ ಹೋಲ್ಡರ್ಸ್ ಆಫ್ ದ ವರ್ಲ್ಡ್ ಆರ್ ವರ್ಕಿಂಗ್ ವಿತ್ ಮೈ ಕಂಪನಿ ಅಂತ ಹೀ ಸೇಸ್ ಲೈಕ್ ದಟ್. ಅಂದರೆ ನಾನಂತ ಇರಲಿಲ್ಲ ಬಟ್ ಇವತ್ತಂತ ಅವರೆಲ್ಲ ನನ್ನ ಕಡೆ ದುಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ವಾಟ್ ಈಸ್ ರಿಕ್ವೈರ್ಡ್ ಈಸ್ ವಿಲ್ ಪವರ್. ಅದು ಮಕ್ಕಳಲ್ಲಿ ಯಾರಿಗೆ ಡೆವಲಪ್ ಮಾಡ್ಕೋತಾರ, ನೀವು ಹೆಂಗೆ ವಿಚಾರ ಮಾಡ್ತೀವಿ ಹಂಗೆ ಆಗ್ತಿ ಅಂತ ನಾ ಹೇಳೋದು ಯಾವಾಗಲೂ. ನೀ ನಾ ಆಗ್ತೀನಿ ಆಗಲೇಬೇಕು ಅಂತೇಳಿ ಅವನು ಮನಸ್ಸು ಮಾಡಿದ ಅಂದರೆ ಹೇಗಾದರೂ ಓದ್ತಾನ ಅವನು. ಇಲ್ಲ ನಾ ಎನ್ ಸಿ ಆರ್ ಟಿಮ್ ಓದಲಿಲ್ಲ ಮೊದಲು, ನಾವು ಎಲ್ಲ ಕನ್ನಡ ಮೀಡಿಯಮ್ ಬುಕ್ಸ್ ಎಲ್ಲ ಓದೀವಿ, ಎನ್ ಸಿ ಆರ್ ಟಿ ಓದಿಲ್ಲ, ನಾವು ಎನ್ ಸಿ ಆರ್ ಟಿ ಓದಬೇಕಂತ ಹೇಳ್ತಾರೆ ಅಂತಂದು. ನಾನು ತರಿಸಿದೆ ಅವನು, ಡಿಗ್ರಿ ಮುಗಿದ ಮೇಲೆ ಎನ್ ಸಿ ಆರ್ ಟಿ ಬುಕ್ಸ್ ತರಿಸಿದೆ ನಾನು. ಈಗೆಲ್ಲ ಆರಾಮ್ ಸಿಗ್ತಾವೆ, ಅವಾಗ ಎಲ್ಲಿಂದ ತರಿಸಿದೆ ನಾವು. ಎನ್ ಸಿ ಆರ್ ಟಿ ಬುಕ್ಸ್ ಅವ್ರ ಬೇಸಿಕ್ ಬುಕ್ಸ್ ಅವು, ಅವನ್ನೆಲ್ಲ ನಾನು ಅವಾಗ ಓದಿದೆ. ಸಿ ಯು ಕ್ಯಾನ್ ಡೆವಲಪ್ ಯುವರ್ ಫೌಂಡೇಶನ್, ಅವಾಗ ಇನ್ನೂ ಮ್ಯಾಚುರಿಟಿ ಇದೆ, ಇನ್ನು ಬೇಗ. ಈಗ ಇದನ್ನು ಓದಾಕೆ ನಾವು ವರ್ಷಡಿ ಓದ್ತಿದ್ವು, ಈಗ ನೀನು ಎರಡು ದಿವಸದ ಆ ಬುಕ್ ಮುಗಿಸ್ಬಿಡ್ತೀವಿ ನಾವು. ಹಾಂ, ಮತ್ತು ಅಲ್ಲಿ ಲೆಸ್ ಎಕ್ಸ್ಪೆನ್ಸ್ ಇರುವಂಥ ಬುಕ್ಸ್ ಅವು, ಎನ್ ಸಿ ಆರ್ ಟಿ ಬುಕ್ಸ್. ಅವನು ಓದೋದಕ್ಕೆ ಏನಿದೆ, ಅವನು ಓದಬೇಕು ಅನ್ನೋದು ಯಾವಾಗಾದರೂ ಓದಬೇಕು. ಅದಕ್ಕೆ ಅವರು ಐ ಎ ಎಸ್ದವ್ರು ಏನು ಹೇಳ್ತಾರೆ, ಎನ್ ಸಿ ಆರ್ ಟಿ ಬುಕ್ಸ್ ಓದಬೇಕು, ಬೇಸಿಕ್ ಅದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓದಬೇಕು, ಎವ್ರಿ ಡೇ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು, ಹಿಂದೂ ಪೇಪರ್ ಈಸ್ ಬೆಸ್ಟ್ ಪೇಪರ್ ಫಾರ್ ದ್ಯಾಟ್. ಈ ಥರದ್ದು ಡೈಲಿ ಓದಬೇಕು. ಒಂದು ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಪೇಪರು, ಕನ್ನಡ ಇದ್ರೆ ಕನ್ನಡ, ಮರಾಠಿ ಇದ್ರೆ ಮರಾಠಿ, ಯಾರು ಕ್ಯಾಂಡಿಡೇಟ್ ಯಾವ ಲ್ಯಾಂಗ್ವೇಜ್ ಇರ್ತಾ ಅವ್ರನ್ನ ಓದಬೇಕು. ಈ ಥರ ಡೈಲಿ ಓದಬೇಕು. ಮತ್ತು ಇಂಟರ್ವ್ಯೂಗಳು ಈಗ ಯೂಟ್ಯೂಬ್ನಲ್ಲಿ ಬರ್ತಾವೆ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗಳನ್ನು ಬರ್ತಾವೆ, ಅವ್ರನ್ನ ಕೇಳಬೇಕು, ಮೋಟಿವೇಟ್ ಆಗಬೇಕು. ಅವ್ರು ಹೆಂಗೆ ತಯಾರಿ ಮಾಡ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ಅದೆಲ್ಲ ಈಗ ಲಭ್ಯ ಇದೆ. ಈಗ ಅದನ್ನೆಲ್ಲ ಕೇಳಬೇಕು ಅವರು. ಅಂದರೆ ದೇ ವಿಲ್ ಗೆಟ್ ಮೋಟಿವೇಟೆಡ್. ಅವರು ಏನು ದೊಡ್ಡ ಒಮ್ಮೆಲೆಯನ್ನು ದೊಡ್ಡ ವ್ಯಕ್ತಿಯಾಗಿ ಆಗಿರೋದಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ತದೆ, 5-6 ಚಾನ್ಸಿಗೆ ಆಗಿರ್ತಾರೆ. ಒಮ್ಮೆಲೆ ಫಸ್ಟ್ ಚಾನ್ಸ್ ಆಗಬೇಕಂತೇಳಿ ಹೋಗಬಾರ್ದು, ಆದರೆ ವೆಲ್ ಆ್ಯಂಡ್ ಗುಡ್. ಆಗದೇ ಇದ್ದರೂ ಡಿಪ್ರೆಷನ್ ಆಗಬಾರ್ದು, ಖಿನ್ನತೆಗೆ ಹೋಗಬಾರ್ದು. ಅದಾಗಲಿಲ್ಲ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, ಇಲ್ಲೂ ಆಗ್ಬೋದು. ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ 10 ವರ್ಷದಲ್ಲಿ ಐ ಎ ಎಸ್ ಆಗ್ತಾರೆ. ಇಲ್ಲಿ 10-12 ವರ್ಷ ಅಸಿಸ್ಟೆಂಟ್ ಕಮಿಷನರ್ ಸರ್ವಿಸ್ ಮಾಡಿದರೆ ಐ ಎ ಎಸ್ ಆಗ್ತಾರೆ. ಡಿ ವೈ ಎಸ್ ಪಿ ಆದರೆ 10-12 ವರ್ಷದಲ್ಲಿ ಐ ಪಿ ಎಸ್ ಆಗಿ ಎಸ್ ಪಿ ಆಗ್ತಾರೆ. ಇಲ್ಲೂ ಅವಕಾಶ ಇದೆ ಅದು. ಅಲ್ಲಿ ಆಗಿಲ್ಲ ಅಂತ ಅದೇನು ಎಂಡ್ ಅಲ್ಲ, ದೇರ್ ಇಸ್ ನೋ ಎಂಡ್ ಇನ್ ಲೈಫ್. ಯಾವುದು ಮುಕ್ತಾಯ ಅನ್ನೋದು ಇರಲಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ನಿಮ್ಮ ಪ್ರಯತ್ನ ಜಾರಿಯಲ್ಲಿದ್ದರೆ ಯಾವುದಾದ್ರೂ ಒಂದು ಆಗೇ ಆಗ್ತದೆ. ಅದಕ್ಕೆ ಹೋಪ್ಸ್ ಕಳ್ಕೊಬಾರ್ದು ಯಾವಾಗಲೂ.

0: ಆ ರೀತಿಯಾಗಿ ಮಕ್ಕಳು ಬಹಳ ಖುಷಿಯಿಂದ ಮಾಡಬೇಕು, ಹುರುಪಿನಿಂದ ಮಾಡಬೇಕು, ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಒಳಗಾಗಬಾರ್ದು, ಅದೊಂದು ಭಾಳ ಮೇಂಟೈನ್ ಮಾಡಬೇಕು. ಡಿಪ್ರೆಷನ್ಗೆ ಹೋಗಬಾರ್ದು. ಹಾಗಿದ್ರೆ ಅವನು ಫ್ರೆಂಡ್ಸ್ ಜೊತೆ ಯಾರ ಮಾತಾಡಬೇಕು ಅಥವಾ ಎಲ್ಲಿಯಾದರೂ ಹೋಗಿ ಪೇರೆಂಟ್ಸು ಕೌನ್ಸಿಲಿಂಗು ಎಲ್ಲಿಯಾದರೂ ಹೋಗಿ ಕೌನ್ಸಿಲಿಂಗ್ ತೊಗೊಳ್ಬೇಕು, ನನಗೆ ಹಿಂಗೆ ಆಗ್ತಾಯಿದೆ ಅಂತ ಅವನು ಹೇಳ್ಕೊಳ್ಬೇಕು. ಅದರಿಂದ ಹೊರಗೆ ಬರಬೇಕು. ಮತ್ತೆ ಈ ಶುಡ್ ಕಮ್ ನನ್ನ ಕೇಳಿದರೆ ಆ ಥರದ್ದು ನಮಗೂ ಆಗ್ತಿದ್ದು ಓದಬೇಕಾದ್ರೆ, ಬಟ್ ನಾಟ್ ಲಾಂಗ್ ಟೈಮ್. ಒಂದು ದಿವಸ ಎರಡು ದಿವಸ ಅಪ್ಸೆಟ್ ಆಗ್ತಿದ್ದು, ಬೇಗ ಎಕ್ಸಾಮ್ ಆಗಲಿಲ್ಲ ಸರಿ ಆಗ್ತೈತಿ ಇಲ್ಲ ಹಿಂಗೆಲ್ಲ ಇರ್ತಿದ್ದು. ಬಟ್ ವೀ ಇಸ್ ಟು ಓವರ್ಕಮ್ ಆನ್ ಅವರ್ ಓನ್. ಯಾರು ಇದು ಬೇಕಾಗ್ತಿರಲಿಲ್ಲ, ಯಾಕೋ ಬೇಜಾರಾಗ್ತಿದ್ದು ಅಂತಿದ್ದು, ಒಂದು ಸ್ವಲ್ಪ ಇದಾಗ್ತಿದ್ದು, ಒಂದು ಯಾರು ಪಿಕ್ಚರ್ ನೋಡಿ ಬರ್ತಿದ್ದು, ಮತ್ತೆ ಹುರುಪಾಗ್ತಿದ್ದು, ಮತ್ತೆ ಓದ್ತಿದ್ದು. ಹಿಂಗೆ
1: ಸಿ ಯು ಶುಡ್ ಡೈವರ್ಟ್ ಫಾರ್ ಸಮ್ ಟೈಮ್.
0: ಒಂದು ಸ್ವಲ್ಪ ಹೊರಗಡೆ ಹೋಗೋದು, ಮತ್ತೆ ಬಂದ್ಬಿಡೋದು, ಮತ್ತೆ ಮತ್ತೆ ಆಸ್ ಯೂಶುವಲ್ ಕೋರ್ಸ್ಗೆ ಬರಬೇಕು. ಆ ರೀತಿ ಮಾಡಿದರೆ ಖಂಡಿತವಾಗಿ ಅವರು ಬರ್ತಾರೆ, ಸಕ್ಸಸ್ ಆಗುತ್ತೆ ಅಂತ.
2: ಖಂಡಿತ ಸರ್. ಸರ್, ಇವಾಗ ಮತ್ತೆ ಅವಕಾಶ ಸಿಕ್ಕರೆ ನಿಮ್ಮ ಸೇವಾ ಜೀವನದಲ್ಲಿ ಒಂದು ಬದಲಾಯಿಸಲು ಇಚ್ಛಿಸುವಂತಹ ಒಂದು ಅಂಶ ಅಂದರೆ ವಿಷಯ
0: ಅವಕಾಶ ಅಂದರೆ, ಈಗ ಸರ್ಕಾರಿ ಸೇವೆ ನಮಗೆ ಸಿಗೋದು ಆಗೋದಿಲ್ಲ, ಯಾಕಂದರೆ ಈಗ ಒನ್ಸ್ ಯು ರಿಟೈರ್ಡ್ ಸರ್ಕಾರಿ ಸೇವೆ ಅಂದರೆ ಕಷ್ಟ, ಅದು ಆ ಸಾಧ್ಯತೆಗಳಿಲ್ಲ. ಬಟ್ ಸಾರ್ವಜನಿಕವಾಗಿ ನಾವು ಸೇವೆ ಮಾಡಬೇಕಂತಿದೆ. ನಾನು ಒಂದು ಮಕ್ಕಳಿಗೆ ಈ ರೀತಿ ಗೈಡೆನ್ಸ್ ಕೊಡಬೇಕು, ಈ ರೀತಿ ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು, ಯಾಕಂದರೆ ಸಮಾಜ ನಮಗೆ ಇಷ್ಟೊಂದೆಲ್ಲ ಅವಕಾಶಗಳನ್ನು ಕೊಟ್ಟಿದೆ, ನಾವು ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು. ಮಕ್ಕಳಿಗೆ ಯಾರಿಗೆ ತಪ್ಪು ಕಲ್ಪನೆಗಳಿದಲ್ಲ, ನಾನು ಸುಮಾರು ಕಡೆ ಎಲ್ಲ ಕಡೆಯನ್ನು ಅತಿಥಿಗಳಾಗಿ ಕರೆದಿದ್ದಾರೆ. ಎಲ್ಲ ಕಾಲೇಜುಗಳು, ಬೇರೆ ಬೇರೆ ಕಾಲೇಜುಗಳು, ಶೈಕ್ಷಣಿಕ ಸಂಸ್ಥೆಗಳು ಎಲ್ಲ ಕಡೆ ನಾನು ಹೋಗಿದ್ದೀನಿ. ಹೋದಾಗ ನಾನು ಇದನ್ನೇ ಹೇಳ್ತೀನಿ, ಮತ್ತೆ ಹೆಣ್ಮಕ್ಳಿಗೂ ಕೂಡ ನಾನು ಹೇಳ್ತೀನಿ, ಕರ್ನಾಟಕ ಸರ್ಕಾರ ಬಹಳಷ್ಟು ಅನುಕೂಲತೆ ಮಾಡಿಕೊಟ್ಟಿದೆ ಹೆಣ್ಮಕ್ಳಿಗೆ. ಈಗ ನೀವು ಸ್ಟಾರ್ಟಿಂಗ್ ಫ್ರಮ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ ಪುರಸಭೆ, ಮಹಾನಗರ ಸಭೆ ಎಲ್ಲ ಕಡೆ ನೋಡಿದ್ರು 50% ರಿಸರ್ವೇಷನ್ ಹೆಣ್ಮಕ್ಳಿಗೆ ಕೊಟ್ಟಿದೆ. ಅದಲ್ಲದೆ ಕರ್ನಾಟಕ ಸರ್ಕಾರ 30% ರಿಸರ್ವೇಷನ್ ರಿಕ್ರೂಟ್ಮೆಂಟ್ ಅಲ್ಲಿ ಕೊಟ್ಟಿದೆ. ಈಗ ಸಬ್ ರಿಸರ್ವೇಷನ್ ಇದೆ. ಈಗ ಜನರಲ್ ಮೆರಿಟಲ್ಲಿ ಒಂದು 10 ಪೋಸ್ಟ್ ಅದಾವ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟು 3 ಪೋಸ್ಟು ಮಹಿಳೆಗೇನೆ ಹೋಗಬೇಕು. ಹಾಗೆ ಎಲ್ಲ ಕೆಟಗರಿಗೂ ಇದೆ, ಬರೀ ಜನರಲ್ ಮೆರಿಟ್ ಅಂತಲ್ಲ. ಎಸ್ ಸಿ ಕೂಡ 10 ಪೋಸ್ಟ್ ಇದ್ದರೆ 3 ಪೋಸ್ಟು ಎಸ್ ಸಿ ಮಹಿಳೆಗೆ ಹೋಗ್ಬೇಕಂತಿದೆ. ಹಂಗೆ ಅವಕಾಶ ಇದ್ದಾಗ ಬಹಳ ರೇರ್ ಅದು. ಅದಕ್ಕಾಗಿ ಮಹಿಳೆಯರು ಜಾಸ್ತಿ ಜನ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಈಗ NDA, ಮೊದಲು NDAಗೆ ಸೆಲೆಕ್ಷನ್ ಆಗ್ತಿರಲಿಲ್ಲ ಮಹಿಳೆಯರು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದಕ್ಕೆಲ್ಲ ಸೆಲೆಕ್ಷನ್ ಆಗ್ತಾಯಿದ್ದಾರೆ. ಈಗ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಡ್ತು, ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ ನೀವು NDA ಅಂಥೇಳಿ. ಅದನ್ನು ಕೊಟ್ಟಮೇಲೆ ಅವರು ಕೂಡ ಫೈಟರ್ ಪೈಲಟ್ ಆಗ್ತಾ ಇದ್ದಾರೆ, ಅಂದರೆ ಯುದ್ಧ ವಿಮಾನಗಳನ್ನು ನಡೆಸುವಲ್ಲಿ ಮಹಿಳೆಯರು ಹೋಗ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಸಾಕಷ್ಟು ಅವಕಾಶಗಳು ಅದಾವೆ, ಹೆಚ್ಚಿಗೆನೇ ಅದಾವೆ, ಅಂದರೆ ಅವರಿಗೆ ರಿಸರ್ವೇಷನ್ ಕೊಟ್ಟು ಕೊಡ್ತಾ ಇದ್ದಾರೆ. ಸೊ ಅದನ್ನು ಅವಕಾಶಗಳನ್ನು ಬಳಸಿಕೊಳ್ಬೇಕು. ಬಟ್ ನಾನು ನೋಡಿದಂಗೆ ಈಗ ಕಾಲೇಜುಗಳಲ್ಲಿ ನಾನು ನೋಡ್ತೀನಿ, BA, BSc, BCom ಹುಡುಗರನ್ನ ಅಲ್ಲಿ ನೋಡೋಕೆ ಹೋದಾಗ ಹುಡುಗಿಯರು ಅಂದರೆ ಹೆಣ್ಮಕ್ಳ ಸಂಖ್ಯೆ ಭಾಳ ಇದೆ. ಈಗ ಒಂದು ಕಾಲೇಜಲ್ಲಿ ನಾವು ಓದ್ತಾ ಇರಬೇಕಾದ್ರೆ 3 ರೋ ಗಂಡ್ಮಕ್ಳಿದ್ರೆ 1 ರೋದಲ್ಲಿ ಹೆಣ್ಮಕ್ಳು ಇರ್ತಿದ್ರು. ಈಗ ಉಲ್ಟಾ ಇದೆ, 3 ರೋದಲ್ಲಿ ಹೆಣ್ಮಕ್ಳು ಇರ್ತಾರೆ, 1 ರೋದಲ್ಲಿ ಗಂಡ್ಮಕ್ಳು ಇರ್ತಾರೆ. ಆ ಥರ ನಾನು ನೋಡಿದ್ದೀನಿ ಸುಮಾರಲ್ಲಿ. ಅಂದರೆ ದಟ್ ಕೈಂಡ್ ಆಫ್ ಅವೇರ್ನೆಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಸಾಕಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ, ಇಂಥ ಇಂಥ ಹುದ್ದೆಗಳಿಗೇನು ಬಂದರೆ ಅವರು ಕೂಡ ಭಾಳಷ್ಟು ಅಂದರೆ ಈಕ್ವ್ಯಾಲಿಟಿ ಏನು ಮೊದಲಿಂದ ಇದೆಯಲ್ಲ ಅದರ ಅನುಕೂಲವನ್ನು ಅವರು ಕೂಡ ತೆಗೆದುಕೊಳ್ಬೇಕಂತ ನಾನು ಬಯಸ್ತೇನೆ.
2: ಸರ್, ಈಗ ನಿವೃತ್ತಿಯ ನಂತರ ಯಾವ ರೀತಿ ಒಂದು ಸಮಯವನ್ನು ಕಳೀತಾ ಇದ್ದೀರಾ?
0: ನಿವೃತ್ತಿ ನಂತರ ಇದು ನಮ್ಮ ಊರಲ್ಲ, ಇದು ನಮ್ಮ ಊರಿರೋದ್ರಿಂದ ನನಗೆ ಅಂದ ಬಂಧುಗಳು ಗೆಳೆಯರು ಭಾಳ ಜನ ಇಲ್ಲೇ ಇದ್ದಾರೆ. ಇಲ್ಲೇ ಇದೆ, ನಾನು ಬೆಳಗಾವಿಯಲ್ಲೇ ಇದ್ದೀನಿ, ಮತ್ತು ನಮ್ಮ ಊರ ಹತ್ರ ಇದೆ, ಅಲ್ಲಿ ಕೂಡ ನಮ್ಮ ಹೊಲ ಮನೆ ಎಲ್ಲ ಇರೋದ್ರಿಂದ ಅಲ್ಲಿಗೂ ಹೋಗ್ತಾ ಇರ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಶೆಟ್ಟಿಗಲ್ಲಿ ಒಂದು ಕೋಚಿಂಗ್ ಇದನ್ನು ತೆಗೆದಿದ್ದೆ, ಫ್ರೀಯಾಗಿ ಕೋಚ್ ಮಾಡೋಣ ಅಂಥೇಳಿ. ಅದು ಯಾಕೋ ಸ್ವಲ್ಪ ಸ್ಪಂದನೆ ಬರಲಿಲ್ಲ, ಅಂದರೆ ಅಲ್ಲಿ ಜಾಸ್ತಿ ಹುಡುಗರು ಈ ಮಿಲ್ಟ್ರಿ PSIಯು ಹಿಂಗೆ ಇಂಥದಕ್ಕೆಲ್ಲ ಭಾಳ ಇದು ಮಾಡಕತ್ತರು. ಅಂದರೆ ಹೈಯರ್ ಇದಕ್ಕೆ ಇದ್ದವರು ಅವರು ಬೆಂಗಳೂರು ದೆಲ್ಲಿಗೆಲ್ಲ ಹೋಗ್ತಾ ಇರ್ಕಂಥದ್ದು ಮಕ್ಕಳು. ಅದರ ಸಲುವಾಗಿ ಅದನ್ನು ನಾನು ಆಮೇಲೆ ಬಂದ್ ಮಾಡಿದೆ. ಆಮೇಲೆ ಈಗ ನನಗದು ತಲೆಯಲ್ಲಿದೆ, ಏನಾದರೂ ಈ ರೀತಿಯಾದಂಥ ಒಂದು ಮಾರ್ಗದರ್ಶನದ ಒಂದು ಗೈಡೆನ್ಸ್ ಸೆಂಟರ್ ಮಾಡಬೇಕು ಮಕ್ಕಳಿಗೆ, ಉಚಿತವಾಗಿ ಮಾಡೋದು. ಅದು ನಮಗೇನು ಅದರಿಂದ ಸರ್ಕಾರದ ನಮಗೆ ಪೆನ್ಷನ್ ಬರ್ತಾ ಇದೆ, ಉಚಿತವಾಗಿ ನಮಗೂ ಕಾಲ ಕಳೆದಂಗೂ ಆಗ್ತದೆ, ಪ್ಲಸ್ ಮಕ್ಕಳಿಗೂ ಅದರಿಂದ ಉಪಯೋಗ ಆಗ್ತದೆ. ಯಾಕಂದರೆ ಸರಿ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್ ಮಕ್ಕಳಿಗೆ. ಪ್ರಾಪರ್ ವೇ ಗೈಡೆನ್ಸ್ ಏನು ಮಕ್ಕಳಿಗೆ ಬೇಕಲ್ಲ, ಅದನ್ನು ನಾವು ಮಾಡಿದರೆ ಭಾಳಷ್ಟು ಮಕ್ಕಳಿಗೆ ಗೈಡೆನ್ಸ್ ಇಲ್ಲದಕ್ಕೆ ನನಗೆ ಯಾರೂ ಹೇಳಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂತೇಳಿ ರಿಗ್ರೆಟ್ ಆಗಬಾರ್ದು ಅವರು. ಆಮೇಲೆ ಆ ರೀತಿಯಾದ ಮಾರ್ಗದರ್ಶನಗಳನ್ನು ನಾವು ಕೊಡಬೇಕು, ಯಾಕಂದರೆ ಸಾಕಷ್ಟು ಮಿಲಿಟ್ರಿ ಆಫೀಸರ್ ಆಗುವಂಥ ಅವಕಾಶಗಳಿದಾವೆ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಆಗುವಂಥದ್ದವ ಕರ್ನಾಟಕ ಸರ್ಕಾರದಲ್ಲಿ ಆಗುವಂಥದ್ದವ ಅಂಥದ್ರ ಬಗ್ಗೆ ಅಂದರೆ ಅವರಿಗೆಲ್ಲ ಮಾಹಿತಿಗಳನ್ನು ಕೊಡಬೇಕು. ಈಗ ಪೈಲಟ್ ಟ್ರೈನಿಂಗ್ ಕೂಡ ನಡೀತಾ ಇದೆ ಬೆಳಗಾವಿ ಸಾಮರದಲ್ಲಿ, ಅದನ್ನು ಕೂಡ ತಗೊಂಡ್ರೆ ಪೈಲಟ್ಗಳನ್ನಾಗ್ಬೋದು, ಒಳ್ಳೆ ಸ್ಯಾಲ್ರಿ ಇದೆ ಅದಕ್ಕೆ. ಆ ರೀತಿ ಯಾವುದೇ ರೀತಿಯಾದಂಥ ಮಾರ್ಗದರ್ಶನಗಳನ್ನು ನಾವು ಕೊಟ್ಟರೆ ಮಕ್ಕಳಿಗೆ ಅವರೇ ಅವರ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅದರಲ್ಲಿ ಅವರು ಮುಂದುವರಿಯೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೋದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
2: ಖಂಡಿತ ಸರ್. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗಾಗಿರ್ಬೋದು ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ವಿದ್ಯಾರ್ಥಿಗಳಿಗಂತೂ ನಾನು ಈ ನನ್ನ ಇದರಲ್ಲೇ ಹೇಳಿದ್ದೇನೆ, ಏನಪ್ಪಾ ಅಂತಂದರೆ ಆ ತಪ್ಪು ಕಲ್ಪನೆಗಳಿಂದ ನೀವು ಬಳಲಬೇಡ್ರಿ, ಅದನ್ನು ಓವರ್ಕಮ್ ಮಾಡಿಕೊಡ್ರಿ, ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಕೊಡ್ರಿ, ಶಿಸ್ತನ್ನು ಡೆವಲಪ್ ಮಾಡಿಕೊಡ್ರಿ. ಬೆಳಿಗ್ಗೆ ಏಳೋದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಜಾಗಿಂಗು ರನ್ನಿಂಗು ಈ ಥರ ನಮ್ಮ ಆ್ಯಕ್ಟಿವಿಟಿನಲ್ಲೇ ನಾವು ಇರಬೇಕು. ಈಗಾದರೂ ಕೂಡ ನಾನು ನನ್ನ 5 ಗಂಟೆಗೆ ನಾನು ಹೇಳ್ತೀನಿ, ಎಂಥ ಕಷ್ಟ ಇದ್ದರೂ ಕೂಡ 5 ಗಂಟೆಗೆ ನಾನು ಹೇಳ್ತೀನಿ. ಆ ರೀತಿಯಾಗಿ ಶಿಸ್ತನ್ನು ಬೇಗನೆ ಮಲಗಿಕೊಳ್ಬೇಕು, ಮತ್ತು ಟೈಮ್ ಸರಿಯಾಗಿ ಊಟ ನಿದ್ರೆ ಎಲ್ಲ ಮಾಡಬೇಕು, ಮತ್ತು ನಮ್ಮ ಕರ್ತವ್ಯದಲ್ಲಿ ಏನು ನಮ್ಮ ಕೆಲಸದಲ್ಲಿ ಏನಿದೆಯಲ್ಲ ಡೆಡಿಕೇಷನ್ ಟು 100% ಏನು ನಾವು ಮಾಡಬೇಕು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು 100% ಕೊಡಬೇಕು. ಅದರಾಗ ಏನು ಮರ್ಜಿ ಕಾಯಬಾರ್ದು, ಯಾವುದು ಮುಲಾಜಿಲ್ಲದ ಕೆಲಸ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ನೀವು ಏನು ಗೋಲ್ ಇಟ್ಕೊಂಡಿದ್ದೀರಿ, ನೀವು ಏನು ಆಗಬೇಕಂತಿದ್ದೀರಿ, ಖಂಡಿತವಾಗಿಯೂ ನೀವು ಅದಾಗ್ತೀರಿ. ನೀವು ಅದನ್ನ ಏನು ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಿ ಅದು ಖಂಡಿತವಾಗಿಯೂ ಆಗ್ತೀರಿ. ಅದನ್ನು ಮಾಡೋದ್ರಿಂದ ನಿಮಗೆ ಶಿಸ್ತು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಮಾಡಿದರೆ ಇವು ಏನಂತೀವಿ ಖಿನ್ನತೆ ಡಿಪ್ರೆಷನ್ ಏನಂತೀವಿ ಅವು ಯಾವು ನಮ್ಮ ಸಮೀಪ ಸುಳಿಯೋದಿಲ್ಲ. ಸಮಾಜಕ್ಕೆ ಹೇಳಬೇಕಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಭಾಳಷ್ಟು ನಮ್ಮ ದೇಶ ಭಾಳಷ್ಟು ಪ್ರಗತಿಯಲ್ಲಿದೆ. ತುಂಬ ಎಲ್ಲ ರಂಗಗಳಲ್ಲಿಯೂ ಕೂಡ ಒಂದು ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಪ್ರೊಡಕ್ಷನ್ ಆಫ್ ಫುಡ್,

0: ಗಮನ ಕೊಡಬೇಕು. ನಮ್ಮ ದೇಶ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯತ್ತ ನಾವು ದಾಪಗಳನ್ನು ಹಾಕಬೇಕು. ಆ ರೀತಿಯಾಗಿ ನಾವು ಯೋಚನೆ ಮಾಡೋದ್ರಿಂದ ಒಳ್ಳೆಯ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬಹುದು ಜನರೆಲ್ಲ ಸೇರಿ ಅಂತ.
1: ಖಂಡಿತ ಸರ್. ಸರ್, ತಮ್ಮ ಒಂದು ಜೀವಯಾನದ ಸಾಧನೆಯ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಿದ್ರಿ, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ತಮಗೂ ಕೂಡ ಕೇಳಿಯ ವೇಣು ಧ್ವನಿ, ಇದನ್ನು ನಾನು 90.4 ನಾನು ಯಾವಾಗ ಟ್ರಾವೆಲ್ ಮಾಡ್ತಿರ್ತೇನೆ ಬೆಳಿಗ್ಗೆ, ಅವಾಗೆಲ್ಲ ನಾನು ಕೇಳ್ತಾ ಇದ್ದೆ, ಅವರಿವರ ಸಂದರ್ಶನಗಳನ್ನು ಕೇಳ್ತಾ ಇದ್ದೆ. ಅದರ ಅವಕಾಶವನ್ನು ನೀವು ಕೂಡ ನನಗೆ ಇಲ್ಲಿ ಒದಗಿಸಿಕೊಟ್ಟಿದ್ದೀರಿ, ಮತ್ತು ನನ್ನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ಕೇಳಿ ಧ್ವನಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.

ಸ್ನೇಹಿತರೆ, ತಮ್ಮ ಅಮೂಲ್ಯ ಅನುಭವಗಳ ಜೊತೆಗೆ ಕನಸು, ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಶಸ್ಸು ಖಂಡಿತ ಎಂಬ ಸಂದೇಶವನ್ನ ನೀಡಿದ್ರು ಎಂಜಿ ಹಿರೇಮಠ ಸರ್ ಅವರು. ಅವರ ಮಾತುಗಳು ಖಂಡಿತ ತಮ್ಗೆ ಪ್ರೇರಣೆಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಈ ಕನ್ನಡ ಮಣ್ಣನ್ನು ಮರಿಬೇಡ. ಚಿತ್ರ ಸೋಲಿಲ್ಲದ ಸರದಾರ. ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಹಂಸಲೇಖ, ಸಾಹಿತ್ಯ ಹಂಸಲೇಖ. ಹಾಡನ್ನು ಕೇಳಿ ಆನಂದಿಸಿ.
1: ಕನ್ನಡ

ಎಲ್ ಇ ಚಿತ್ರಮಾಲ ಕಾರ್ಯಕ್ರಮ ಮಧುರವಾದ ಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಇರಾದೆ ಜೀವ. ಚಿತ್ರ ಕೃಷ್ಣ ನೀ ಕುಣಿದಾಗ. ಗಾಯಕರು ಚಿತ್ರ, ಸಂಗೀತ ನಿರ್ದೇಶಕರು ವಿಜಯಾನಂದ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಗೌರಮ್ಮ ಬಾರಮ್ಮ. ಚಿತ್ರ ಲಕ್ಕಿ. ಗಾಯಕರು ಅರ್ಜುನ್ ಜನ್ಯ. ಸಾಹಿತ್ಯ ಶಶಾಂಕ್. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನ ಕೇಳಿ ಆನಂದಿಸಿ. Got you covering.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಕೊನೆ ಗೀತೆ ಹೆಸರು ಪೂರ್ತಿ ಹೇಳದೆ, ಚಿತ್ರ ಪರಮಾತ್ಮ, ಗಾಯಕರು ವಾಣಿ ಹರಿಕೃಷ್ಣ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನು ಕೇಳಿ ಆನಂದ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯರ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ. ಸ್ನೇಹಿತರೆ, ಇದು ಕಳೆದ ಸಂಚಿಕೆಯ ಮುಂದುವರೆದ ಭಾಗವಾಗಿದೆ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಒಂದು ಮುಖ್ಯೋಪಾಧ್ಯಾಯರು ಅಂದ ತಕ್ಷಣ ಮಕ್ಕಳಲ್ಲಿ ಒಂದು ಭಯ ಇರುತ್ತೆ. ನಿಮ್ಮ ಹಾಗೂ ಒಂದು ಮಕ್ಕಳ ಒಡನಾಟ ಯಾವ ರೀತಿ ಇತ್ತು ಅಂತ?
1: ಮಕ್ಕಳ ಭಯ ಅಂತಂದ್ರೆ ಮಕ್ಕಳಿಗೆ ಹೆಡ್ ಮಾಸ್ಟರ್ ಭಯನೇ ಇರಲಿಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಏನಾದರೂ ಈಗ 10th class ಮಕ್ಕಳು ಸ್ವಲ್ಪ ಗಲಾಟೆ ಮಾಡೋ ಜಾಸ್ತಿ. ಏ ಹೆಡ್ ಮಾಸ್ಟರ್ ಅವ್ರ ಶಿಕ್ಷಕರಂತ ಇದ್ರು, ಏನ್ ಪೈಸೆ ಗಲಾಟೆ ಮಾಡ್ತೇನೆ ಹೆಡ್ ಮಾಸ್ಟರ್ ಹತ್ರ ಕಳಿಸ್ ನೋಡು ಅಂತಿದ್ರು. ಆ ಹುಡುಗರು ನಗ್ತಾ ಇದ್ರು, ಮೇಡಮ್ ಹೆಡ್ ಮಾಸ್ಟರ್ ಹೆಣ್ಣು ಹೊಡೆಯೋದೇ ಇಲ್ರಿ, ನೀವ ಹೊಡಿತೀರಿ ಅಂತಿದ್ರು. ಹೀಗೆ ಅಂದ್ರೆ ಆ ಮಕ್ಕಳನ್ನ ನಾವು ಗಲಾಟೆ ಮಾಡ್ತಿರ್ಲಿಲ್ಲ, ಕರ್ಕೊಂಡ್ಬಂದು ನನ್ನ ಹತ್ರ ಕೂಡಿಸ್ತಾ ಇದ್ದೆ. ಈ ಹೋಮ್ವರ್ಕ್ ಇದೆಲ್ಲ ಇದನ್ನ ಪೂರ್ತಿ ಮಾಡು, ಈ ವಚನ ಹೇಳು, ಈ ಪೊಯೆಟ್ರಿ ಹೇಳು, ಇದನ್ನ ಪೂರ್ತಿ ನೀನು ಪ್ರಶ್ನೆ ಉತ್ತರ ಬರೀ ಅಂತೇಳಿ ನನ್ನ ಹತ್ರ ಕೂಡಿಸ್ಕೊಂಡು ಹೇಳ್ತಿದ್ದೆ. ಆದ್ರೆ ಏನಾದ್ರು ಗೊತ್ತಿಲ್ಲದ್ರೆ ನನಗೆ ಕೇಳು, ನಾನು ಹೇಳ್ತೀನಿ ಅಂತ. ಅವನು 1 ಗಂಟೆ ನನ್ನ ಹತ್ರ ಕೂಡಿಸ್ಕೊಂಡು ಆ ಕೆಲಸವನ್ನು ಮುಗಿಸಿ ಕಳಿಸ್ತಾ ಇದ್ದೆ. ಹಿಂಗಾಗಿ ನಾನು ಮಕ್ಕಳಿಗೆ ಹೊಡಿತಾ ಇರಲಿಲ್ಲ. ಅದಕ್ಕೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ದೀರಿ ನೀವು, ನಮ್ಮ ಮಕ್ಕಳಿಗೆ ಹೊಡೆದು ಕಲಿಸ್ರಿ ಅಂತಿದ್ರೆ. ಕೆಲವರು ಶಿಕ್ಷಕರು ನಾವು ಹೊಡೆದು ಕಲಿಸ್ರು ಬರ್ತಿರ್ಲಿಲ್ಲ, ಮಕ್ಕಳು ಟೀಚರ್ ಹೆಡ್ ಮಾಸ್ಟರ್ ಪ್ರೀತಿಯಿಂದ ಹೇಳಿದ್ರೆ ಹೆಂಗ್ ಬೇಗ ಕಲ್ಕೊಂಡ, ಬೇಗ ಅಕ್ಷರ ಸುಧಾರಿಸ್ಕೊಂಡ, ಅವ್ನು ಪ್ರಶ್ನೋತ್ತರ ಹೇಳ್ತಾ ಇದ್ದಾನೆ, ಇಂಗ್ಲಿಷ್ ಹಿಂದಿ ಪೊಯಮ್ ಹೇಳ್ತಾ ಇದ್ದಾನೆ ಅಂತ ಹೇಳ್ತಿದ್ರು. ಅದಕ್ಕೆ ಮಕ್ಕಳಿಗೆ ನನಗೆ ಭೇದ ಭಾವ ಇರಲಿಲ್ಲ, ಅವರಿಗೆ ನಾನು ಎಂದೂ ಹೊಡಿಲಿಲ್ಲ. ಎಲ್ಲರೂ ಮಕ್ಕಳು ನಾನು ಭಾಷಣ ಮಾಡ್ತಾರೆ, ಟೀಚರ್ ಎಂದೂ ಬಡಿಯಂಗಿಲ್ಲ ಅಂತ ಹೇಳಿ ಅವರಲ್ಲಿ ಒಂದು ಗಟ್ಟಿಯಾಗಿ ಕುಂತುಬಿಟ್ಟಿತ್ತು. ಅದಕ್ಕಾಗಿ ಮಕ್ಕಳ ಮೇಲಿನ ಪ್ರೀತಿ, ಅವರ ಮಮತೆ, ಅವರನ್ನ ಇನ್ನೂ ಹೆಚ್ಚು ಹೆಚ್ಚು ಓದುವಂತೆ ನಾನು ಅವ್ರನ್ನ ಮನ ಪರಿವರ್ತನೆ ಮಾಡ್ತೇನೆ.
0: ಮೇಡಮ್, ಇವಾಗ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕು ಅನ್ಸುತ್ತಾ ತಮ್ಗೆ?
1: ಹೌದು ಮೇಡಮ್, ಹಿಂದಿನ ಶಿಕ್ಷಣ ಈ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು. ಯಾವಾಗಿದ್ರು ಶಿಕ್ಷಣ ಎಂಬುದು ನಿಂತ ನೀರಾಗಬಾರದು, ಹರಿಯುವ ನದಿ ಆಗ್ಬೇಕು. ಅಂದ್ರೆ ಹೊಸ ಹೊಸಗಳನ್ನು ಜಗತ್ತಿನಲ್ಲಿ ಏನೇನು ಬರಬರ್ತಾ, ಈಗ ನಾವು ಕಲ್ತಿದ್ದಕ್ಕೂ ಈ ಕಲ್ತಿದ್ದು ಬಹಳ ವ್ಯತ್ಯಾಸ ಇದೆ. ಅದಕ್ಕಾಗಿ ಶಿಕ್ಷಣದಲ್ಲಿ ಬದಲಾವಣೆ ಆದ್ರೆ ಅಲ್ಲಿ ಒಂದು ಕ್ರಾಂತಿ, ಒಂದು ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಆಧುನಿಕ, ಈಗ ನೋಡ್ರಿ ಮೊಬೈಲ್ ಅದು ಏನೂ ಇರ್ತಿಲ್ಲ. ಹೆಂಗಪ್ಪ, ಈಗ ಮೊಬೈಲ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ನಾವು ಕಂಪ್ಯೂಟರ್ ಶಿಕ್ಷಣವನ್ನು ಪಡಿಬೇಕು, ಮೊಬೈಲ್ ಅನ್ನ ಒಳ್ಳೇದಕ್ಕಾಗಿ ಮಾತ್ರ ಉಪಯೋಗಿಸ್ಬೇಕು. ಯಾವುದೇ ಒಂದನ್ನು ತಗೊಳ್ರಿ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಸಕಾರಾತ್ಮಕಗಳು ಏನೇನು ಅದಾವ ಅದನ್ನ ಮಾತ್ರ ನಾವು ಸ್ವೀಕರಿಸಬೇಕು. ನಮ್ಮ ಜೀವನಕ್ಕೆ ಯಾವ್ದು ಬೇಕೋ ಅದನ್ನ ಮಾತ್ರ ನಾವು ಸ್ವೀಕರಿಸು, ಉಳಿದದ್ದನ್ನ ನಾವು ಅದನ್ನ ತಿರಸ್ಕರಿಸಬೇಕು.
0: ಮೇಡಮ್, ಹಾಗಿದ್ರೆ ತಮ್ಗೆ ಈ ಒಂದು 36 ವರ್ಷಗಳ ಅಖಂಡ ಒಂದು ಸರ್ಕಾರಿ ಸೇವೆ, ಶಿಕ್ಷಕ ವೃತ್ತಿ ಸಾಕಷ್ಟು ಸಂತೃಪ್ತಿಯನ್ನ ತಂದುಕೊಟ್ಟಿದೆ ಅಂತಾನೆ ಹೇಳ್ಬಹುದು.
1: ಹೌದು ಮೇಡಮ್, ನನಗೆ ಈ 36 ವರ್ಷಗಳ ಅಖಂಡ ಸೇವೆ ಬಹಳ ಯಶಸ್ವಿಯನ್ನ ತಂದುಕೊಟ್ಟಿದೆ. ರಜೆಯಲ್ಲಿ ಬಂದರೂ ಸತ್ಯಕ್ಕೆ ರಜೆ ಯಾಕೆ ಬತ್ತಪ್ಪ ಅಂತಿದ್ದು. ಮತ್ತು ರಜೆಯಲ್ಲಿ ನಾವು ಮನೆಯಲ್ಲಿ ಇರ್ತಾ ಇದ್ದೀವಲ್ಲ, 1 ತಿಂಗಳು ರಜೆ ಇದ್ರು ನಂಗೆ ಕನಸಿನಲ್ಲಿ ಸ್ಕೂಲ್ಗೆ ಹೋದಂಗೆ ಆಗ್ತಿತ್ತು. ಮತ್ತು ನನ್ನ ಕನಸಲ್ಲಿ, ಅಯ್ಯಪ್ಪ ನಾನು ಲೋಕಾಪುರಕ್ಕೆ ಬಂದುಬಿಟ್ಟಿದ್ದೀನಿ, ಅಲ್ಲಿ ನಾಗಮಂಗಲಕ್ಕೆ ಹೋಗಲೇ ಇಲ್ಲಲ್ಲ, ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ತಾ ಇದ್ದೆ. ಹಿಂಗೆ ಕನಸಿನಲ್ಲೂ ಸಹ ನಾನು ಸ್ಕೂಲದ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ. ಅಲ್ಲಿ ಈ ಹೆಡ್ ಮಾಸ್ಟರ್ದಲ್ಲಿ ಬಂದಾಗ ನನಗೆ ಕೆಲಸ ಮಾಡಿದಕ್ಕೂ ಅಥವಾ ಶಾಲೆ ಬೆಳೆಸಿದ್ದಕ್ಕೂ ಏನೂ ಗೊತ್ತಿಲ್ಲ, ಅನೇಕ ಪ್ರಶಸ್ತಿಗಳು ಬಂದವು. ಈ ಮೊಟ್ಟ ಮೊದಲು ರಾಜ್ಯ ಪ್ರಶಸ್ತಿ ಬಂತು, ಜಿಲ್ಲಾ ಪ್ರಶಸ್ತಿ ಸಿಕ್ತು, ತಾಲೂಕು ಪ್ರಶಸ್ತಿ, ಈ ನಾಗಲೋತಿ ಮಠ ಸಂಸ್ಥೆಯವರು ಅವ್ರದ್ದು ಬಂತು, ಆಮೇಲೆ ನಮ್ಮ ಸಂಘ ಸಂಸ್ಥೆಗಳಿಂದನೂ ಪ್ರಶಸ್ತಿಗಳು ಬಂದವು. ಈ ಪ್ರಶಸ್ತಿಗಳು ಯಾಕಪ್ಪ, ಇದಕ್ಕೆ ನಾನು ಅರ್ಹಳ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಇನ್ನೂ ಹೆಚ್ಚು ದುಡಿಬೇಕು, ಮಕ್ಕಳನ್ನು ಹೆಚ್ಚು ಎಲ್ಲರೂ ಅವರನ್ನು ಗುರುತಿಸುವಂತೆ ಮಾಡಬೇಕು ಎಂಬುವ ಆಸೆ ಹುಟ್ಟಿತು. ಅದಕ್ಕಾಗಿ ನಾನು ಏನು ಮಾಡಿದೆ, ಮಕ್ಕಳಿಗೆ ನಮ್ಮ ಮನೆಗೆ ಕರೆಸಿಕೊಂಡು ಅವರಿಗೆ ಬೇಕಾದನ್ನ, ಶಾಲೆಯಲಂಕಾರ ಆಗ್ತಾ ಇರಲಿಲ್ಲ, ಅವರ ಇಚ್ಛೆ, ಅವರ ಆಸೆ, ಅವರ ಉದ್ದೇಶ ಏನಿದೆ, ಯಾವ ರೀತಿಯನ್ನು ಅವರು ಕೆಲಸ ಮಾಡ್ತಾರೆ, ಯಾವ ರೀತಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅದರ ಪ್ರಕಾರವಾಗಿ ನಾನು ಅವರಿಗೆ ಮಕ್ಕಳಿಗೆ ಬೋಧನೆ ಮಾಡಲು ಕಲ್ತ್ಕೊಂಡೆ. ಹಾಗೆ ಮಕ್ಕಳಲ್ಲಿ ಅವರಿಗೆ ಉದ್ಯೋಗದಲ್ಲಿ, ಯಾವ ಉದ್ಯೋಗದಲ್ಲಿ ಅವರಿಗೆ ಪ್ರೀತಿ ಇಂಟ್ರೆಸ್ಟ್ ಇದೆಯಲ್ಲ, ಅಂಥ ಹುದ್ದೆಗಳನ್ನು ನಾನು ಕಲ್ಪಿಸಿಕೊಡಲು ಪ್ರಯತ್ನಿಸಿದೆ. ಕೆಲವರು ಕಾರ್ಖಾನೆಯಲ್ಲಿ ಮಾಡ್ತೀವಿ ಅಂತಂದರು, ಇನ್ನು ಕೆಲವರು ನಾವು ಬ್ಯೂಟಿ ಪಾರ್ಲರ್ ಮಾಡ್ತೀವಿ ಅಂತಂದರು, ಇನ್ನು ಕೆಲವರು ನಾ ಮನೆಯಲ್ಲೇ ಹೆಣಿತೀನಿ ಅಂತಂದರು, ಇನ್ನು ಕೆಲವರು ನಾನು ತೋಟಕ್ಕೆ ಹೊಲಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಹೋಗಾಕ ಚಪ್ಪಲ್ ಇರಲಿಲ್ಲ, ಬಾಕ್ಸ್ ಇರಲಿಲ್ಲ, ನೀರಿನ ಇದು ಇರಲಿಲ್ಲ, ಅಂಥವನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಲ್ಪಿಸಿಕೊಟ್ಟೆ. ಹಾಗೆ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಇದನ್ನು ಕೊಟ್ಟಿದ್ದೇನೆ ಅಂತ ನೀ ಇದು ಮಾಡಬೇಡ, ನೀನು ಅಂತ ಇದೇ ರೀತಿಯಾಗಿ ನಿನ್ನ ಬೇರೆಯವ್ರ ಮಕ್ಕಳಿಗೂ ನೀನು ಮುಂದೆ ಆದರೂ ಕೊಡಬೇಕು, ಇದನ್ನ ನೀನು ನೆನಪಿನಲ್ಲಿ ಇಟ್ಕೊಂಡು ಕಾರ್ಯಗತವಾಗು ಅಂತ ಹೇಳ್ತಾ ಇದ್ದೆ. ಅಂದರೆ ಅವರಿಗೆ ಕಷ್ಟ ಅನ್ನೋದು ನಿನ್ನ ಹೆಂಗೆ ಗೊತ್ತಾಗ್ತದೆ, ಅವ್ರಿಗೂ ಕಷ್ಟ ಬಂದಿರ್ತದೆ, ಕಷ್ಟವನ್ನು ಅನುಭವಿಸಿದವ್ರಿಗೆ ಕಷ್ಟ ಗೊತ್ತಾಗ್ತದೆ. ಅದಕ್ಕಾಗಿ ನೀನು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಕಲ್ಪನೆ ಅವರಿಗೆ ನೀಡ್ತಾ ಇತ್ತು.
0: ಮೇಡಮ್, ಇನ್ನು ತಾವು ಮನೆ ಮನೆಗಳಲ್ಲಿ ಬಸವ ಭಾವ ಪೂಜೆ ಅನ್ನುವ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಕೂಡ ನಡೆಸ್ತೀರಾ, ಅದು ಯಾವ ಒಂದು ಸಂದೇಶವನ್ನ ನೀಡುತ್ತೆ ಸಮಾಜಕ್ಕೆ ಅಂತ?
1: ನಮ್ಮ ನಾನು ಲಿಂಗಾಯತ ಸಂಘಟನೆಯಲ್ಲಿ 20 ವರ್ಷದಿಂದ ಸದಸ್ಯರಾಗಿದ್ದೆ. ಸರ್ವಿಸ್ ಅಲ್ಲಿ ಇದ್ದಾಗಲೂ ಸಹ ಬಹಳ ಹಂಗೆ ಕಾರ್ಯಕ್ರಮ ಇದ್ರೆ ರಜಾ ಹಾಕಿ ಬರ್ತಾ ಇದ್ದೆ. ಮತ್ತೆ ಸಾಯಂಕಾಲ ಕಾರ್ಯಕ್ರಮ ಇರ್ತಾವಲ್ಲ, ನಮ್ಮ ಸ್ಕೂಲ್ 5 ಗಂಟೆಗೆ ಬಿಡ್ತಾ ಇತ್ತು, ಗಾಡಿ ಇತ್ತು, ಮತ್ತೆ ನಾನು ಹೋಗ್ತಾ ಇದ್ದೆ. ಹೀಗೆ ನಾವು ಯಾವ ಕಾರ್ಯಕ್ರಮವನ್ನು ಲಿಂಗಾಯ ಸಂಘಟನೆಯಲ್ಲಿ ತಪ್ಪಿಸ್ತಾ ಇರಲಿಲ್ಲ. ಅದಕ್ಕಾಗಿ ಈ ಲಿಂಗಾಯ ಸಂಘಟನೆ ಸೇರಿದ್ರಿಂದ ಶ್ರಾವಣ ಮಾಸದಲ್ಲಿ ಮನೆ ಮನೆಗೂ ಅಂದರೆ ನಾವು ಅಲ್ಲೇ ಮಾಡ್ಬೋದು, ಎಲ್ಲರಿಗೂ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಮನೆ ಸದಾಶಿವನಗರದಲ್ಲಿದೆ, ಸದಾಶಿವನಗರದಲ್ಲಿ ನಾವು ಮಾಡೋದ್ರಿಂದ ಸುತ್ತಮುತ್ತಲು ಮನೆಗಳು ಅವರು ಅಲ್ಲಿ ಬರ್ತಾರೆ. ಶ್ರೀನಗರದಲ್ಲಿ ಮಾಡೋದ್ರಿಂದ ಸುತ್ತಮುತ್ತಲು ಆ ಜನರೇ ಬರ್ತಾರೆ. ಅವರಿಗೆ ಬಸವ ಸಂದೇಶವನ್ನು ಇರೋದು, ಬಸವನವರು ಯಾವ ರೀತಿಯಾಗಿ ಎಲ್ಲರನ್ನು ಅಪ್ಪಿದರು, ಒಪ್ಪಿಕೊಂಡರು, ಮತ್ತು ಅನಕ್ಷಿಕರರು ಸತ್ತ ಕೆಳಸ್ತರದವ್ರಿಗೂ ಸದ್ಯಕ್ಕ ನೋಡ್ರಿ, ನಾವಿಷ್ಟೆಲ್ಲ ಓದಿದ್ದೀವಿ, ಬರೆದಿದ್ದೀವಿ, ರೇಡಿಯೋ ಇವನ್ನೆಲ್ಲ ಕೇಳ್ತೀವಿ, ಆದರೆ ನಮಗೆ ಏನೂ ಬರೀಲಿಕ್ಕೆ ಬರೋದಿಲ್ಲ. ಆದರೆ ಅವ್ರು ಏನೂ ಕಲಿದೇ ಇರೋರು ಸಹ ವಚನಗಳನ್ನು ನಿರ್ಮಾಣ ಮಾಡುವಂತೆ ಮಾಡಿದರು ಅಪ್ಪ ಬಸವಣ್ಣವರು. ಅವರ ಆಚಾರ ವಿಚಾರಗಳನ್ನು, ನಡೆ ನುಡಿಗಳನ್ನು ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಅದಕ್ಕಾಗಿ ಅವರು ಇಂದಿಗೂ ಎಂದೆಂದಿಗೂ ಪ್ರಸಿದ್ಧರಾಗಿದ್ದಾರೆ. ಹಾಗೆ ನಾವು ಎಲ್ಲರನ್ನು ಮುಂದೆ ತರಬೇಕು, ಎಲ್ಲರಿಗೂ ಬಸವ ತತ್ವಗಳನ್ನು ಹೇಳಬೇಕು. ನಮ್ಮ ಅಪ್ಪನ ನಾವು ನೆನೆದಿದ್ದರೆ ಇನ್ಯಾರು ನೆನೀತಾರೆ? ನಮ್ಮ ಮಾತೃಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಮಾತೃಭಾಷೆಯನ್ನು ಉಳಿಸಿ ಬೆಳೆಸಬೇಕು, ಇತರ ಭಾಷೆಗಳನ್ನು ಸಹ ನಾವು ಕಲಿಬೇಕು, ಅವಕ್ಕೂ ನಾವು ಅವಕಾಶ ಕೊಡಬೇಕು. ಅದಕ್ಕಾಗಿ ನಾವು ವಚನಗಳನ್ನು ವಚಿಸುವುದು, ಚಲಿಸುವುದು, ನಯನಿಸುವುದು, ನಾವು ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಬೇಕು. ಏನೋ ಒಂದು ಅಪ್ಪಿ ತಪ್ಪಿ ಯಾವಾಗಾದ್ರೂ ನಾವು ಮಾಡಿದ್ರೆ ಅದನ್ನು ನಾವು ಮನಸಾರು ಒಪ್ಕೊಂಡು ಆಯ್ತು ಈ ರೀತಿ ಅಂತ, ಬರೀ ಅದನ್ನೇ ತಿಳಿದೆಯೋ ತಿಳಿಯೋ ಮಾಡಿದರೂ ಸಹ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬಾರ್ದು. ಶರಣ ನೋಡ್ರಿ, ಸತ್ಯಕ್ಕ ಕಾಳವೇ ಎಲ್ಲರೂ ಸಹ ಕಸ ಹೊಡಿ ಸತ್ಯಕ್ಕ ಸತ್ಯಕ್ಕ ಏನಾದರೂ ಬಿದ್ದಿದ್ರೆ ಇದು ಚೇಳು ಅಂತೇಳಿ ಬಂಗಾರ ನಾವು ಅದನ್ನು ಮುಚ್ಕೊಂಡು ಒಳಗಿಟ್ಕೋತೀವಿ. ಇಂಥ ಭಾವನೆಯನ್ನು ಬರಬೇಕಾದ ಶರಣರ ತತ್ವಗಳಿಂದ ವಚನಗಳು ಓದೋದ್ರಿಂದ ಅವ್ರ ಮನಸ್ಸಷ್ಟು ಗಟ್ಟಿಯಾಗಿದೆ. ವಚನಗಳು ಓದೋದ್ರಿಂದ ನಾವು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕೆಂಬ ಮನಸ್ಸು ಆಶಯ ಅವರಲ್ಲಿ ಇದೆ. ಹೀಗೆ ಅವರಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೂ ಓದಕ್ಕೆ ಕಲಿಸ್ರಿ, ದಿನಾ ಒಂದು ವಚನ ಪುಸ್ತಕ ತೆಗೆದಿಡ್ರಿ, ಹೋಗೋ ಮುಂದಂದ್ರೆ ಓದೋದು, ಮಲ್ಕೊಳ್ಳೋ ಮುಂದಂದು ಓದೋದು. ಹೀಗೆ ವಚನಗಳನ್ನು ಓದೋದ್ರಿಂದ ಪರಿವರ್ತನೆ ಆಗ್ತದೆ, ಮಕ್ಕಳಲ್ಲಿ ಒಳ್ಳೆ ಸಂಸ್ಕೃತಿ ಬಿಂಬಿಸಿದಂಗೆ ಆಗ್ತದೆ. ಮತ್ತು ನೀವು ವೃದ್ಧಾಶ್ರಮಕ್ಕೆ ಹೋಗೋದಿಲ್ಲ, ನೀವು ದವಾಖಾನೆಯಾಗಿದ್ದರೂ ಮಕ್ಕಳು ನಿಮ್ಮನ್ನು ಪಾಲಿಸ್ತಾರೆ, ನೋಡ್ತಾರೆ, ಸಾಕು ಸಲಿರ್ತಾರೆ. ನೀವು ಇದನ್ನೆಲ್ಲ ಬಿಟ್ಟರಿ ಮಕ್ಕಳು ನಿಮ್ಮ ಕಡೆ ಬರೋದಿಲ್ಲ, ನೀವೇ ಮಕ್ಕಳನ್ನ ಕಳ್ಕೊಂಡಂಗೆ ಆಗ್ತದೆ, ಎರಡೂ ನಿಮ್ಮಲ್ಲಿದೆ. ಅದಕ್ಕಾಗಿ ನೀವು ವಚನಗಳನ್ನು ಸಂಸ್ಕೃತಿಯನ್ನು ಆಸ್ತಿ ಮಾಡಬೇಡ್ರಿ, ಆಸ್ತಿ ಎಲ್ಲ ಜೀರೋ. ಈ ಮಕ್ಕಳಿಗೆ ಸಂಸ್ಕೃತಿ ಅಂತ ಕೊಟ್ರೆ ಆ ಜೀರೋದ ಹಿಂದೆ ಒಂದಿಟ್ರೆ ಲಕ್ಷ ಆಗ್ತೈತೆ. ಈ 1000 ಜೀರೋಗಳು ಇದ್ದರೂ ಅದ್ರ ಹಿಂದೆ ಒಂದಿಟ್ರೆ ಏನಾಗ್ತದೆ, 1,00,000,000 ಆಗ್ತದೆ. ಹಂಗೆ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಭಾವನೆ ಬರ್ತದೆ, ನೀವು ವೃದ್ಧಾಶ್ರಮ ಹೋಗು ತಪ್ತದೆ ಅಂಥೇಳಿ ಅವರಲ್ಲಿ ಮನವರಿಕೆ ಮಾಡಿ ವಚನವನ್ನು ಒಂದು ಪುಸ್ತಕ ಕೊಟ್ಟು ಓದಿ ವಚನ ಹೇಳಿ ಸುತ್ತಲೂ ಪ್ರಸಾದ ಮಾಡಿದರೆ ಮಾಡಲಿ, ಇಲ್ಲಕಂದ್ರೆ ಕಲ್ಸಕ್ರಿ ಕೊಡ್ರಿ ಅಂತ ಹೇಳ್ಬಾರ್ದು.
0: ಮೇಡಮ್, ಇನ್ನೊಂದು ತಮ್ಮಲ್ಲಿರುವಂತಹ ವಿಶೇಷತೆ ಅಂದರೆ ಪ್ರಾಣಿ ಪ್ರೀತಿ ನಿಮ್ಗೆ ಇರುವಂಥದ್ದು. 11 ನಾಯಿಗಳನ್ನು ಸಾಕ್ತೀರಾ, ಅವುಗಳನ್ನು ಮಕ್ಕಳಂತೆ ಸಾಕ್ತೀರಾ, ಹೀಗೆ ಏನು ಪ್ರೇರಣೆ ಮೇಡಮ್ ಇದಕ್ಕೆ?
1: ನಾಯಿಗಳನ್ನು ಸಾಕೋದಕ್ಕೆ ಮೊದಲೇ ನಮ್ಮ ತಾಯಿಯವರು ಬೆಕ್ಕು ನಾಯಿ ಮನೇಲಿ ಹೈನು ಇರ್ತಾ ಇತ್ತಲ್ಲ, ಬೆಕ್ಕು ನಾಯಿ ಸಾಕ್ತಾ ಇದ್ರು. ನಾವು ಅವ್ರು ಭಾಳ ಪ್ರೀತಿ, ನಾವು ಮಲ್ಕೊಂಡ್ರೆ ನಮ್ಮ ಹಿಂದೆ ಮಲ್ಕೊಳ್ತಾ ಇತ್ತು ಬೆಕ್ಕು. ಹೀಗೆ ಉಂಬಳಿ ನಮಗೆ ಬಂದಿದೆ ಅಂತ ಏನು ಮನೆಯಲ್ಲಿ ನಾಯಿ ಸಾಕ್ತಾ ಇದ್ವಿ. ಎಷ್ಟು ಮೊದಲು ರಾಣಿ ಪಪ್ಪಿ ಅಂತಿದ್ದು ನಮ್ಮ ಸ್ಕೂಲಲ್ಲಿ ಅಂತ, ನಿಮ್ಮ ರಾಣಿ ಪಪ್ಪಿ ಹೆಂಗಂತವ ಅಂತಿದ್ದು. ಅವ್ರಿಗೆ ನಾನು ಕೇಕು ಮತ್ತು ಬಿಸ್ಕೆಟ್ ತೊಗೊಂಡು, ನೋಡೋಣ ನಮ್ಮ ಮಕ್ಕಳಿಗೆ ನಾವು ತೊಗೊಂಡು ಹೋಗ್ತಾ ಇರಲಿಲ್ಲ, ಮೇಡಮ್ ತೊಗೊಂಡು ಹೋಗ್ತಾ ಇದ್ದಾರೆ ನೋಡೋಣ. ನಮ್ಮ ಮನೆಯವರು ಅದಕ್ಕಾಗೆ ಒಂದು 1/2 ಲೀಟರ್ ಹಾಲು ಬೇರೆ ಇಡ್ತಾ ಇದ್ರು, ನಾವು 1/2 ಲೀಟರ್ ಹಾಲು ಇಟ್ಕೊಳ್ತಿದ್ವಿ, ಆ ಹಾಲನ್ನೇ ಬಳಸ್ಕೊಡುದು ಅಂತಿದ್ರು ಅವ್ರು. ಹೀಗೆ ಬಹಳ ಪ್ರೀತಿಯಿಂದ ಟೈಮ್ ಸರಿಯಾಗಿ ಹಾಕ್ತಿದ್ರು ಅವ್ರಿಗೆ. ನಾವಾದರೂ ಇಲ್ಲ ಬೆಳಗ್ಗೆ 7 ಗಂಟೆಗೆ, ಆಮೇಲೆ ಸ್ಕೂಲಿಗೆ ಹೋಗುವಾಗ 10 ಗಂಟೆಗೆ, ಮಧ್ಯಾಹ್ನ 1:30, ಆಮೇಲೆ ರಾತ್ರಿ ಸಾಯಂಕಾಲ. ಆ ಟೈಮ್ ಆಗಿಲ್ಲ ಅಂತ ನಿಂದ್ರು ನಮ್ಮ ಮನೆಯವರು. ಅಷ್ಟು ಚೆನ್ನಾಗಿ ಅವಕ್ಕೆ ಏ ಚಳಿ ಆಗ್ತದಂತೆ ಕೆಳಗೆ 2-3 ಚೀಲ ಹಾಕ್ತಾ ಇದ್ರು. ಆಮೇಲೆ ಮಕ್ಕಳಿಗೆ ಬಿಸ್ಕಿಟ್ ತಮ್ಮ ಹೆಂಗೆ ಪ್ರೀತಿಯಿಂದ ಮಾಡಿದ್ರು ಹಂಗೆ ಮಕ್ಕಳಿಗೆ ಕೊಡು. ಅವು ನಾವು ಅಲ್ಲಿಟ್ರೆ ಚೇರ್ ಮೇಲೆ ಇಟ್ಟರೆ ಅಲ್ಲಿಟ್ರೆ ತಿಂತಾ ಇರಲಿಲ್ಲ, ನಾವು ಕೊಟ್ಟರೆ ತಿನ್ನಪ್ಪ ಅಂದ್ರೆ ತಿಂತಾ ಇತ್ತು. ಅಲ್ಲಿ ಹೋಗಪ್ಪ ಅಂದ್ರೆ ಹೋಗ್ತಾ ಇತ್ತು. ಆ ಪೇಪರ್ ತೊಗೊಂಬಂದ್ರೆ ಪೇಪರ್ ತೊಗೊಂಡು, ನಾವು ಇಲ್ಲದೆ ಇರುವಾಗ ಬಟ್ಟೆ ಏನು ಅದನ್ನು ಹರಿತಾ ಇರಲಿಲ್ಲ. ಏನು ಭಾಳ ಇತ್ತು, ಫೋನ್ ಬಂದು ಸತ್ಯಕ್ಕೆ ಫೋನ್ ಬಂತಂತ ಹೇಳ್ತಾ ಇತ್ತು. ನಮ್ಮ ಅತ್ತೆ ಬಂತ ಹೇಳ್ತಾರೆ, ಅದಕ್ಕೆ ಮಾತು ಒಂದ ಬರಂಗಿಲ್ಲ, ನೀನು ಮಾತಾ ಇಲ್ಲ, ಅದಕ್ಕೂ ಕೆಲಸ ಬರಕಿದೆ, ಅದಕ್ಕೂ ಕೆಲಸ ಹಸ್ತಿದ್ ನೀನು ಅಂತಿದ್ರು ಅವರು ತಮಾಷೆಗೆ. ಅಷ್ಟೊಂದು ನಮ್ಮ ಮೇಲೆ ಒಡನಾಟ, ಪ್ರಾಣಿಗಳ ಮೇಲೆ ಬಹಳ ಪ್ರೀತಿ. ನಮ್ಮನೆಯವರು ಅಷ್ಟೇ, ನಾನು ಸ್ವಲ್ಪ ಹಾಲು ಹಾಕಿದ್ರೆ ನಮ್ಮನೆಯವರು ಒಂದು ಲೋಟ ಸುರಿದು ಬರ್ತಾ ಇದ್ರು, ನಾನು ಒಂದೇ ಬಿಸ್ಕೆಟ್ ಹಾಕಿದ್ರೆ ನಮ್ಮನೆಯವರು ಇನ್ನೂ ಎರಡು ಬಿಸ್ಕೆಟ್ ಹಾಕ್ತಿದ್ರು. ಬಹಳ ಅಲ್ಲಿಂದ ಓಡ್ ಬಂದು ಮೊದಲು ಅದಕ್ಕೆ ಹಾಕಿ ತಾವು ಚಹಾ ಕುಡಿತಾ ಇದ್ರು. ನಾವು ಅಷ್ಟೇ, ಅಯ್ಯೋ ಲೇಟ್ ಆತು ನಮ್ಮ ಪಪ್ಪಿಗೆ ಏನೂ ಹಾಕಿಲ್ಲ ಅಂತ ಹೇಳ್ಕೊಂಡು ಓಡಿ ಬರ್ತಾ ಇದ್ದೇವೆ ಅದ್ರ ಸಲುವಾಗಿ. ಮಕ್ಕಳಿಗಿಂದ ಎಲ್ಲ ನಮ್ಮ ಪಕ್ಕದ ಮನೆಯವರು ಎಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ನಮ್ಮ ಮಕ್ಕಳ ಸತೆ ಹಂಗೆ ಮಾತಾಡ್ಸೋದಿಲ್ಲ ನಾವು. ನೀವು ಎಷ್ಟು ಪ್ರೀತಿಯಿಂದ ಕರೀದಿಲ್ಲ, ಅದಕ್ಕೆ ಅಪ್ಪಿ ಅಂತೀರಿ, ಚಿನ್ನು ಅಂತೀರಿ, ರಾಜು ಅಂತೀರಿ, ಹೀಗೆ ಬಹಳ ಪ್ರೀತಿಯಿಂದ. ನಮ್ಮ ಮಕ್ಕಳು ಸಹ ತನ್ನ ಪ್ರೀತಿಯಿಂದ ಕರೆ, ಅಷ್ಟು ಪ್ರೀತಿ ಇದೆ ನಿಮ್ಮಲ್ಲಿ ಅಂತಿದ್ದು. ಹೀಗೆ ನಾವು 10-12 ಒಂದಾದ್ಮೇಲೆ ಒಂದಾದ್ಮೇಲೆ ಡಾಕ್ಟರ್ ಸತೆಗೆ ರಿಕ್ಷಾ ಮಾಡ್ಕೊಂಡು ನಮ್ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ತೋರ್ಸಕ್ಕೆ. ನಾನು ಅಂತಿದ್ದೆ, ನಾನು ನಡ್ಕೊಂಡು ಹೋಗ್ತಿದ್ದೀನಿ ದವಾಖಾನೆಗೆ, ಅವಕ್ಕೆ ರಿಕ್ಷಾ ಮಾಡ್ಕೊಂಡು ಹೋಗ್ತಾರೆ, ಅದೇದಾ ನಸೀಬ್ ಚಲೋ ಅಲ್ಲ ಅಂತಿದ್ರು. ಮತ್ತೆ ಅವ್ರ ಸಲುವಾಗಿ ನಮ್ಮ ಮನೆಯವ್ರು ಎಲ್ಲಿ ನಿಂದಿರ್ತಾ ಇಲ್ಲ, ಹಾಲ್ಟ್ ಎಲ್ಲಿ ಮಾಡ್ತಾ ಇರ್ಲಿಲ್ಲ. ನಾವು ಬೇಗ ಅದಕ್ಕೆ ಹೋಗ್ಬೇಕು ಅಂತೇಳಿ ಅಕ್ಷತ ಹಾಕಿದ ತಕ್ಷಣ ಊಟ ಮಾಡಿದ ತಕ್ಷಣ ಮೊದಲು ಬಂದ್ಬಿಡೋರು ಊರಿಗೆ. ಹಿಂಗಾಗಿ ಅವ್ರು 10-15 ವರ್ಷ ಯಾವ ಊರಿಗೂ ವಸ್ತಿ ಹೋಗ್ಲೇ ಇಲ್ಲ. ಹೀಗಾಗಿರೋದು ನನ್ನ ಪ್ರಾಣಿಗಳ ಮೇಲೆ ನೋಡ್ರಿ. ನಾಯಿ ಒಂದು ತುತ್ತು ಹಾಕಿರೋ ಬಹಳ ನಿಷ್ಠೆ, ನಾವು ಬರೋವರೆಗೂ ಅದು ಊಟ ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯವರು ಆರಾಮಿಲ್ಲ ಅಂತ ಮಲ್ಕೊಂಡಿದ್ರು ಸದ್ಯಕ್ಕೆ ಬಂದು ನೋಡ್ತಾ ಇತ್ತು, ಅದು ಉಣ್ಣಪ್ಪ ನೀನು ತಿನ್ನು, ನನ್ಗೆ ಆರಾಮಾಗೈತಲ್ಲ, ನಾ ಹಾಲು ಕೊಡ್ತೀನಿ ತಿನ್ನು ಅಂತಂದ್ರೆ ಅದ್ರ ಮುಂದೆ ತಿನ್ನಾಕ ಹತ್ತಿದ್ರೆ ಮಾತ್ರ ಅದು ತಿಂತಾ ಇತ್ತು. ಇಲ್ಲ ತಿಂತನೇ ಇರಲಿಲ್ಲ, ಹಾಕಿದ್ರು ಹಾಗೆ ಇರ್ತಿತ್ತು ಎರಡು ದಿವಸ. ನಾ ಯಾಕೆ ತಿನ್ನಲ್ಲ ನಮ್ಮ ಮೊದಲು ಗೊತ್ತಾಗ್ಲಿಲ್ಲ, ಯಾಕೆ ತಿನ್ನೋದಿಲ್ಲ ಅಂತಂದ್ರೆ ಅದೇ ಥ್ಯಾಂಕ್ಸ್ ಕೊಡ್ತಿತ್ತು. ನಾವು ಏನು ಮಾತು ಕೇಳ್ತೀವಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇತ್ತು. ಯಾರು ಬರ್ತಾರೆ ಇದು ಮಾಡಬಾರ್ದು ಸುಮ್ಮನೆ ಕೊಡ್ತಾ ಇತ್ತು. ನಮ್ಮ ಮನೇಲಿ ಫಂಕ್ಷನ್ ಆದರೆ ಪಕ್ಕದ ಮನೇಲಿ ಕಟ್ತೀನಿ ಅಂದರೆ ಅಲ್ಲಿ ಕಟ್ಟಿಸ್ಕೊಳ್ಳಿಲ್ಲ, ಇಲ್ಲ ಇತ್ತು ಸುಮ್ಮನೆ ಇತ್ತು. ಎಲ್ಲರಾದ್ರ ಮುಂದೆ ಚಪ್ಪಲ್ ಬಿಟ್ಟಿದ್ರು ಸಹ ಸುಮ್ಮನೆ ಇರ್ತಾ ಇತ್ತು. ಇಷ್ಟೊಂದು ಅದಕ್ಕೆ ಪ್ರೀತಿಯಿಂದ ಮಮತೆಯನ್ನು ಎಲ್ಲ ಭಾಷೆಗಳನ್ನು ಕಲಿಸಿದ್ವಿ, ಅದರಂತೆ ಅದೇ ನಡೀತಾ ಇತ್ತು. ಅದೇ ಇಲ್ಲ ಅದಕ್ಕೆ ಕೆಲಸ ಒಂದ ಹಚ್ಚಿಲ್ಲ, ನೀ ಎಲ್ಲ ಕೆಲಸ ಬಟ್ಟೆ ತಂದು ಕೊಡೋದು, ಬಂದವರು ನಮ್ಮನೆಯವ್ರು ಬಸ್ಸಿಗೆ ಹೋಗ್ತಾ ಇದ್ರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇತ್ತು ಕರೆಕ್ಟ್ ಟೈಮ್ಗೆ ಗೊತ್ತಾಗ್ತಿತ್ತು. ಅವ್ರ ಮಾತು ಬರೋಲ್ಲ, ಅದ್ರ ವಿಚಾರ ಅವರಲ್ಲಿರೋ ಜ್ಞಾನ ಶಕ್ತಿ ನೆನಪಿನ ಶಕ್ತಿ ನಮ್ಗಿಂತ ಹೆಚ್ಚಿರ್ತದೆ ಅದು.
0: ಮೇಡಮ್ ಹಾಗೇನೆ ತಮ್ಗೆ ಹವ್ಯಾಸ ಅಂದ್ರೆ ಅಡಿಗೆ ಮಾಡೋದ್ರಲ್ಲೂ ಆಸಕ್ತಿ ಇದೆ, ಹೆಣಿಕೆಯಲ್ಲೂ ಆಸಕ್ತಿ ಇದೆ, ಎಲ್ಲದರಲ್ಲೂ ಆಸಕ್ತಿ ಇದೆ. ಇದೆಲ್ಲದರದ ಜೊತೆಗೆ ಒಂದು ಸಾಹಿತ್ಯ ಆಸಕ್ತಿ ಅನ್ನೋದು ಕೂಡ ಇದೆ. ಈ ಸಾಹಿತ್ಯ ಆಸಕ್ತಿಗೆ ಹೇಗೆ ಬೆಳೀತು ಮೇಡಮ್, ಒಲವು ಮೂಡಿತು ಯಾವಾಗ ಅಂತ?
1: ಮೇಡಮ್ ಸಾಹಿತ್ಯ ಆಸಕ್ತಿ ಇತ್ತೀಚೆಗೆ ಬಂದಿದೆ. ಈ ವಚನ ಅಧ್ಯಯನ ವೇದಿಕೆ, ಆಮೇಲೆ ಬಸವಾದಿ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಇಲ್ಲಿ ಸೇರಿದ ಮೇಲೆ ನನಗೆ ಸಾಹಿತ್ಯ ಆಸಕ್ತಿ ಬಂತು. ಇತ್ತೀಚೆಗೆ 4-5 ವರ್ಷಗಳಿಂದ ಈ ಸಂಘ ಸಂಸ್ಥೆಗಳ ಹುಟ್ಟು ಹಾಕಿದವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು, ಅವ್ರಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಅವರ ಸಹಕಾರ ಪ್ರೋತ್ಸಾಹದಿಂದಲೇ ನಾನು ಮಾತನಾಡಲು, ಭಾಷಣ ಮಾಡಲು, ಉಪನ್ಯಾಸ ಕೊಡಲು ಮತ್ತು ಕೆಲವು ಪುಸ್ತಕ ಸಂಪಾದಕಿಯಾಗಿದ್ದೇನೆ. ಕೆಲವು ಲೇಖನಗಳನ್ನ ನಂಗೆ ಬರೆಯಕ್ ಬರೋದಿಲ್ಲರಿ ಸರ್ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀವು ಬರೀಕ್ ಶುರು ಮಾಡ್ರಿ, ಬರೀತೀರಿ, ಚೆನ್ನಾಗಿ ಬರೀತೀರಿ ಅಂತ ಅವ್ರು ಬಹಳ ಪ್ರೋತ್ಸಾಹ ನೀಡಿದ್ರು. ಆ ಪ್ರೋತ್ಸಾಹದಿಂದಲೇ ನಾನು ಜೇಡರ ದಾಸಿಮಯ್ಯ ವಚನಗಳನ್ನ ಬರೆದು ಲೇಖನ ಹಾಕಿದೆ. ಆಮೇಲೆ ಸಿದ್ದರಾಮೇಶ್ವರದು ಚಂದೇಮ ರಸ, ಆಮೇಲೆ ನೆಕ್ಸ್ಟ್ ಅಕ್ಕ ಮಹಾದೇವಿ, ನಾಗಲಾಂಬಿಕೆ, ಜೇಡರ ದಾಸಿಮಯ್ಯ, ಶಂಕರ ದಾಸಿಮಯ್ಯ, ಉರುಲಿಂಗ ಪೆದ್ದಿ, ಕಾಳವೆ, ಸತ್ಯಕ್ಕ, ಇಂಥವ್ರೆಲ್ಲರ ಶರಣರ ಚರಿತ್ರೆಯನ್ನ ವಚನಗಳ ವಿಶ್ಲೇಷಣೆಯನ್ನ ಲೇಖನಗಳ. ಆಮೇಲೆ ತಾಯಿದ್ರೆ ತವರೆಚ್ಚು ಗ್ರಂಥದಲ್ಲಿ ಅಮ್ಮ ತಂಪು ಅಂಬಲಿ ಎಂಬ ಲೇಖನವನ್ನ ಬರೆದಿದ್ದೀನಿ. ಅನಂತರ ಹೀಗೆ 2-3 ಲೇಖನ ಬರೆದಿದ್ದೀನಿ. ಈ ಕವನಗಳು ಕನ್ನಡ ಕಾವ್ಯಕೂಟ ಕವನ ಇದೆ, ಆ ಕವನಗಳನ್ನು ನನಗೆ ಬರಿತಾ ಬರೆಯಕ ಬರ್ತಿರ್ಲಿಲ್ಲ, ಹಾಗೆ ಬರೀರಿ, ಆ ಬರೀದಕ್ಕೆ ತಪ್ಪನ್ನ ಹೇಳ್ರಿ ಸರ್, ನಾನು ಸರಿಯಾಗಿ ಬರೀತಾ ಇಲ್ಲ ಅಂತೇಳಿ. ಇದ್ದ ಜಳಕಿ ಮೇಡಮ್ ಅವರು, ಆಮೇಲೆ ಸುಧಾ ಪಾಟೀಲ್ ಮೇಡಮ್, ಇಂದಿರಾ ಮೇಡಮ್, ಹೀಗೆಲ್ಲರೂ ನನಗೆ ಪ್ರೋತ್ಸಾಹ ನೀಡಿದ್ರು. ಅಷ್ಟೇ ಅಲ್ಲದೇ ಈ ಕಾವ್ಯಕೂಟ ನಮ್ಮ ಲೇಖಕಿಯರ ಸಂಘದ ಅದಲ್ಲ, ಆಶಾ ಎಂ ಕನ್ಮರಡಿಯವರು, ಹಮೀದಾ ಮೇಡಮ್, ಆಮೇಲೆ ಸುನೀತಾ ನಂದೇನ್ ಅವರು ಎಲ್ಲರನ್ನ ಪ್ರೋತ್ಸಾಹದಿಂದ ನಾನು ಸ್ವಲ್ಪ ಸ್ವಲ್ಪ ಬರೀತಾ ಇದ್ದೆ. ಸ್ವಲ್ಪ ತಪ್ಪುಗಳನ್ನ ಈ ಕಾವ್ಯಕೂಟದಲ್ಲಿ ಹೇಳ್ತಾ ಇದ್ರು, ಅದನ್ನ ಸ್ವೀಕಾರ ಮಾಡಿ ತಪ್ಪದಂತೆ. ಆದರೂ ಇನ್ನೂ ನನಗೆ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ. ಚುಟುಕುಗಳನ್ನ ಬರಿತೀನಿ, ಕವನಗಳನ್ನ ಬರಿತೀವಿ, ಹಾಯಕು, ರುಬಾಯಿ, ಇವನ್ನೆಲ್ಲ ಸಣ್ಣ ಸಣ್ಣ ಬರಿತಾ ಬರಿತಾ ಅದೇನೋ ಗಾದೆ ಹೇಳ್ತಾರಲ್ಲ, ಹಾಡ್ತಾ ಹಾಡ್ತಾ ರಾಗಂತ, ಮಾಡ್ತಾ ಮಾಡ್ತಾ ಕೆಲಸ ಅಂತ. ಹಾಗೆ ನಾನು ಈಗ ಇನ್ನೂ ಒಂದು ಹೆಜ್ಜೆ ಇಡ್ತಾ ಇದ್ದೇನೆ, ತಪ್ಪೆಜ್ಜೆ ಅಂತ ಹೇಳ್ತಾರಲ್ಲ, ಒಂದು ಹೆಜ್ಜೆ ಇಡ್ತಾ ಇದ್ದೇನೆ. ಅದು ನನಗೆ ಇನ್ನೂ ಸಂತೃಪ್ತಿ ಸಿಕ್ಕಿಲ್ಲ. ಈ ಅಕ್ಕನ ಅರಿವು ನನಗೆ ಬಹಳ ಸಹಾಯ ಮಾಡಿದೆ, ಅದನ್ನ ನಾವು ಈ ಎಂದೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕನ ಅರಿವಿಂದಲೇ ನಾನು ಸಾಹಿತ್ಯ ರಚನೆಯಲ್ಲಿ ಅಭಿರುಚಿ. ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಯಾರು ಸಾಹಿತಿಗಳು ಅಲ್ಲ, ಹೀಗಾಗಿ ನನಗೆ ಓದ್ತಾ ಇದ್ದೆ. ಕಾದಂಬರಿಗಳು ತ್ರಿವೇಣಿ ಅವ್ರದ್ದು, ಅನುಪಮ ನಿರಂಜನ್ ಅವ್ರದ್ದು, ಎಸ್ ಎಲ್ ಭೈರಪ್ಪ ಅವ್ರದ್ದು, ಯಶವಂತ್ ಚಿತ್ತಲ್, ಎಲ್ಲರೂ ಕಾದಂಬರಿ ಪುಸ್ತಕಗಳು. ಸುಧಾ ತರಿಸ್ತಾ ಇದ್ರು ನಮ್ಮ ಚಿಕ್ಕಪ್ಪರು, ಸುಧಾ, ಮಯೂರ, ತುಷಾರ, ಎಲ್ಲವನ್ನೂ ಓದ್ತಾ ಇದ್ದೆ. ಆದರೆ ಬರೀಬೇಕು ಬಂದಿರಲಿಲ್ಲ. ಈ ಅಕ್ಕನ ಅರಿವು ಸೇರಿದ ಮೇಲೆ ಈ ಶಶಿಕಾಂತ್ ಪಟ್ಟಣ್ ಸರ್ ಅವರ ಪ್ರೋತ್ಸಾಹದಿಂದಲೇ ನಾನು ಬರೀಲಿಕ್ಕೆ, ಎಷ್ಟು ನಿಜಕ್ಕೂ ನಾನು ಇಷ್ಟು ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಿಸಲಿಕ್ಕೆ ಅವರೇ ಕಾರಣ. ಅವರಿಗೆ ಅನಂತ ಅನಂತ ಧನ್ಯಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸುತ್ತೇನೆ.
0: ನಮಗಾಗಿ ಯಾವುದಾದ್ರೂ ಒಂದು ಕವನ ಅಂದ್ರೆ ಯಾವ ಒಂದು ಕವನವನ್ನು ವಾಚನ ಮಾಡ್ತೀರಾ?
1: ನಾನು ಇತ್ತೀಚೆಗೆ ಕನ್ನಡ ಕಾವ್ಯಕೂಟದಾಗೆ ಒಂದು ಕವನವನ್ನು ಬರೆದಿದ್ದೀನಿ ನೋಡ್ರಿ. ಬಸವನೆಂಬ ಮಾಮರ ಕಂಪು ಸೂಸಿದೆ ಹೆಮ್ಮರ, ಹೂ ಕಾಯಿ ಹಣ್ಣು ಬಿಟ್ಟು ಸಂಭ್ರಮಿಸಿದೆ. ಪಕ್ಷಿಗಳ ಹಣ್ಣು ಸವಿಯುತ್ತ ಆನಂದದಿಂದ ಹಾರಾಡುತ್ತಾ ಹಾಡುತ್ತಾ ಸಂಭ್ರಮಿಸಿದವು. ಬಸವನೆಂಬ ಮಾಮರದ ಅಡಿಯಲ್ಲಿ ರಚಿಸಿದೆವು ವಚನಗಳನ್ನು ಕವನಗಳನ್ನು, ಹಾಡುವೆವು ಭಕ್ತಿಯಿಂದ. ಶರಣರ ಆಶಯಗಳನ್ನು ಬೆಳೆಯಿಸಿ ಉಳಿಸುವೆವು. ದೇಶ ವಿದೇಶಗಳಲ್ಲಿ ಹರಡಿತು ರಸಬಳ್ಳಿ, ಕಂಪು ಸೂಸಿ ಇಂಪು ಪಸರಿಸಿತು ಭಕ್ತಿಯ ಸಾರ, ಹೊರಹೊಮ್ಮಿತು ಸಮಸಮಾಜ ನಿರ್ಮಿಸಿ ಕಾಯಕ ದಾಸೋಹ ತತ್ವಗಳನ್ನು ಪಾಲಿಸುತ್ತಾ ಬಸವಾ ಬಸವ ಎಂದು ಶರಣೆನ್ನುವವು. ಹೀಗೆ ಈ ಕವನ ನಾನು ಇತ್ತೀಚೆಗೆ ರಚಿಸಲಾಯಿತು.
0: ಮೇಡಮ್, ಇನ್ನು ತಾವು ದೇಶ ಸುತ್ತು ಕೋಶ ಓದು ಅನ್ನುವಂತೆ ತಾವು ಈಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜೊತೆಗೆ ವಿದೇಶಗಳಿಗೂ ಸಹ ಪ್ರಯಾಣವನ್ನ ಮಾಡ್ತೀರಾ, ಆ ಒಂದು ಅನುಭವ ಯಾವ ರೀತಿ?
1: ನಾವು ಹೇಳ್ತಾರಲ್ಲ ದೇಶ ಸುತ್ತು ಕೋಶ ಓದು ಅಂತೇಳಿ, ನನಗೆ ಪ್ರವಾಸ ಮಾಡುವುದು ಎಲ್ಲಾದರೂ ಹೋಗೋದು. ನಾನು ಇಲ್ಲಾದರೂ ಮನೆಯಲ್ಲಿ ಸುಮ್ಮನೆ ಇರೋದಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ನಂದು ನಮ್ಮನೆ ಅಂತ ನಿನ್ನ ಗಾಡಿ ಕಲಿಬಾರ್ದಾಗಿತ್ತು ಅಂತ ಹೇಳ್ತಾರೆ. ಕಾರೂ ಹೊಡಿತೀನಿ, ಸ್ಕೂಟಿನೂ ಹೊಡಿದೆ. ಸ್ಕೂಟಿ ಹೊಡಿಲಿಕ್ಕೆ 30 ವರ್ಷ ಆಯಿತು. ಕಾರ್ ಇತ್ತೀಚೆಗೆ ಕಲ್ತಿದ್ದೀನಿ, ಸ್ವಲ್ಪ ಆಪರೇಷನ್ ಆಗಿದೆ ಅಂತೇಳಿ ನಾನು ಕಾರ್ ಬಿಟ್ಟಿದ್ದೀನಿ. ಈ ಇರೋದ್ರಿಂದ ನಿಮಗೇನಪ್ಪ ಗಾಡಿ ಇದೆ, ಎಲ್ಲ ಕಡೆಗೆ ಹೋಗ್ತೀರಿ, ಎಲ್ಲ ಫಂಕ್ಷನ್ ಎಲ್ಲರೂ ಅಂತಾರೆ. ಎಮ್ ಕನ್ ಮಾಡಿಯವ್ರನ್ನ ಕೇಳಿರಿ, ಇರ್ ಕೇಳಿ ಮೇಡಮ್, ಎಲ್ಲ ಫಂಕ್ಷನ್ಗೂ ಹೋಗ್ತಾರೆ, ಒಂದು ಫಂಕ್ಷನ್ಗೂ ಬಿಡಂಗಿಲ್ಲ ಅಂತಾರೆ. ಯಾಕಂತಂದ್ರೆ ನಂಗೆ ಒಬ್ಬರೇ ನನಗೆ ನನ್ನ ಬಗ್ಗೆ ನಾನು ಏನೂ ವಿಚಾರ ಮಾಡೋದಿಲ್ಲ, ಬೇರೆಯವ್ರ ಬಗ್ಗೆ ವಿಚಾರ ಮಾಡಬೇಕು. ನನ್ನ ಆತ್ಮಸಂತೋಷಕ್ಕಾಗಿ ಬೇರೆಯವರು ಒಳ್ಳೆಯದಾಗಬೇಕು, ಬೇರೆಯವರನ್ನ ನಾವು ನಗಿಸಬೇಕು. ನಗುವೇ ಒಂದು ಧರ್ಮ, ನಗೋದಕ್ಕೆ ನಾವು ಹಣ ಕೊಡಬೇಕಾಗಿಲ್ಲ. ಅದಕ್ಕೆ ನಮ್ಮ ಸ್ಕೂಲಲ್ಲೂ ಸಹ ನಾವು 10 ನಿಮಿಷ ನಗೋದಕ್ಕೆ ವೇಳೆಯನ್ನು ಮೀಸಲಾಗಿರ್ತಾ ಇದ್ದೀವಿ. ಈಗೆಲ್ಲ ಲಾಫಿಂಗ್ ಕ್ಲಬ್ ಬಂದ ನೋಡ್ರಿ. ನಗುವೇ ಅದಕ್ಕೆ ನಾವು ಹಣ ಕೊಡಬೇಕಲ್ಲ, ಅದು ನಮ್ಗೆ ಆರೋಗ್ಯವರ್ಧಕ. ಧ್ಯಾನ, ನಗು, ಮಂತ್ರ, ಮುದ್ರಾ ಇವುಗಳೆಲ್ಲ ನಮ್ಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀವಿ. ಈಗ ಹೊರದೇಶಕ್ಕೆ ಹೋಗ್ಬೇಕಂತಂದ್ರೆ ನಮ್ಮ ಫ್ರೆಂಡು ನಂದಾ ಬಗಲಿ ಅಂತಿದ್ದಾರೆ, ಅವರು ನಾವು ಇದಕ್ಕೆ ಹೋಗೋಣ, ಸಿಂಗಾಪುರ್ಗೆ ಹೋಗೋಣ ಅಂತಂದರು. ಅದಕ್ಕಾಗಿ ನಂಗೆ ಸಿಂಗಾಪುರ್ ನೋಡಬೇಕಾಗಿತ್ತು. ನಮ್ಮನೆಯವರು ನಾವು ಎಲ್ಲ ಸಿಂಗಾಪುರ್ಗೆ ಹೋಗಿ ಬಂದೀವಿ. ಅಲ್ಲಿ ಒಳ್ಳೆಯ ಎಷ್ಟು ಶಿಸ್ತು ಅಂತಂದರೆ ಬಹಳ ಶಿಸ್ತು. ಅಲ್ಲಿ ಅದಕ್ಕೆ ಅಲ್ಲಿ ಹೋದವರೆಲ್ಲ ಈ ಕಡೆ ಬಿಟ್ಟು ಬರೋದಿಲ್ಲ. ಅನಂತರ ಕೌಲಾಲಂಪುರು, ಮಲೇಷಿಯಾ, ಅಲ್ಲಿರುವಂಥ ಸುತ್ತಮುತ್ತಲು ಎಲ್ಲ ಪ್ರದೇಶಗಳನ್ನು ಈ ಕೇಸರಿ ಟ್ರಾವೆಲ್ಸಿಂದ ಹೋಗಿದ್ದೀವಿ. ಬಹಳ ಚೆನ್ನಾಗಿ ನಮಗೆ ನೋಡಿಕೊಂಡ್ರು. ಮತ್ತು ನಮಗೆ ಏನೇನಾದರೂ ಆರಾಮಿರಲಿದ್ದರೆ ಅವ್ರಿಗೆಲ್ಲ ಬಹಳ ನಾ ಏನು ಎಷ್ಟೊಂದು ತಿಂಡಿ ಊಟ ಯಾವುದಕ್ಕೂ ನಮಗೆ ಕೊರತೆ ಮಾಡಲಿಲ್ಲ. ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಇಳಿಸ್ತಾ ಇದ್ರು, ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ರು. ಹೀಗಾಗಿ ನಾವು ಸಿಂಗಾಪುರ್ ಅದೆಲ್ಲ 15 ದಿವಸ ನಾವು ಟೂರ್ ಹೋಗಿದ್ದೀವಿ ವಿಮಾನದಲ್ಲಿ. ನಾವು ಫಸ್ಟ್ ವಿಮಾನ ಇರಿದ್ದೇನೆ ಅವಾಗ 2005 ಇದು 2016. ನಂತರ 18 ಯುರೋಪ್ ಟೂರ್ ಹೋದ್ವಿ. ಮತ್ತೆ ಯುರೋಪ್ ಟೂರ್ ಹೋದಲ್ಲ ನಮ್ಮ ಮನೆಯವ್ರು ಬರಲಿಲ್ಲ, ಸ್ವಲ್ಪ ಆರಾಮಿಲ್ಲ, ಮತ್ತು ಓಡಾಡಬೇಕಾಗ್ತೈತಿ ಬೇಡ ಅಂತ ತಿಳ್ಕೊಂಡು ನಮ್ಮ ಓರ್ಗಿತ್ತಿ ಅವ್ರ ಮನೇಲಿಟ್ಟು ಮನೆ ನೋಡ್ಕೊಳಗಿಟ್ಟು ನಾವು 15 ದಿವಸ ಯುರೋಪ್ ಟೂರ್ ಹೋದ್ವಿ. ಯುರೋಪ್, ಬ್ರಿಟನ್, ಲಂಡನ್, ಆಮೇಲೆ ಜರ್ಮನಿ, ಆಸ್ಟ್ರಿಯಾ, ಆಮೇಲೆ ಇವೆಲ್ಲ ನೋಡೋದ್ರಿಂದ ಬ್ರಿಟನ್ನಲ್ಲಿ ನೋಡಬೇಕು. ನಾವು ಕೇವಲ ಇತಿಹಾಸದಲ್ಲೇ ಮಾತ್ರ ಓದ್ತಿದ್ವಿ, ಆದರೆ ಕಣ್ಣಾರೆ ನೋಡಿದ್ರೆ ಎಷ್ಟು ಇದಾಗ್ತದೆ. ನೀವು ನೋಡ್ರಿ ಜರ್ಮನಿಯಲ್ಲಿ ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಹಳೆಯ ಗಡಿಯಾರಗಳನ್ನ ಇಟ್ಟಿದ್ದಾರೆ, ನಾವೆಲ್ಲ ಹಳೆಯದಂತೇಳಿ ಬಿಸಾಕ್ತೀವಿ. ಮತ್ತು ಕಂದೀಲ್ಗಳನ್ನ ಇಟ್ಟಿದ್ದಾರೆ, ಬುಟ್ಟಿಗಳನ್ನ ಇಟ್ಟಿದ್ದಾರೆ, ನಾವೇನು ಹಳ್ಳಿಗಳಲ್ಲಿ ಉಪಯೋಗಿಸೋ ಅವನ್ನೆಲ್ಲ ಇಟ್ಟಿದ್ದಾರೆ. ಇವು ಗಾಡಿಗಳನ್ನು ಮೊದಲು ವಿನೋದ್ ಖನ್ನಾ ಅವರೆಲ್ಲ ಗಾಡಿಗಳು ಬಳಸ್ತಾ ಇದ್ದಾರೆ ನೋಡಿ, ದೊಡ್ಡದು ಮುಂದೆ ಇರುತ್ತೆ ಅಂತ ಹಳೆ ಗಾಡಿಗಳು ಅಂದರೆ ಯಾವುದೋ ಅವರು ಹಳೆ ಬೇರು ಹೊಸ ಚಿಗುರು ಅನ್ನುವಂತೆ ಎಲ್ಲವನ್ನೂ ಅವರು ಸ್ವೀಕರಿಸ್ತಾರೆ. ಅದಕ್ಕಾಗಿ ಸ್ವಿಟ್ಜರ್ಲೆಂಡಿನ ಒಂದೊಂದು ಕಡೆಯಿಂದ ನಾವು ಒಂದೊಂದು ಪಾಠವನ್ನು ಕಲಿಬೇಕಾಯ್ತು. ನಾವು ಏನಾದರೂ ನೋಡಬೇಕಾದ್ರೆ ಮುಂದೆ ಮುಂದೆ ನುಗ್ತಾ ಇರ್ತೀವಿ, ಆತುರ ಪಡ್ತೇವೆ. ಆದರೆ ವಿದೇಶಗಳಲ್ಲಿ ಹಾಗಲ್ಲ, ನಾವು ಸ್ವಲ್ಪ ಹತ್ರ ಬಂದ್ಕೊಳ್ಳೆ ಅವರೇ ದೂರ ಸರಿತಾ ಇದ್ರು, ಅವರೇ ನಮ್ಮ ಜಾಗ ಬಿಟ್ಕೊಡ್ತಾ ಇದ್ರು. ಓ, ನಮ್ಮ ಜೊತೆಗಿದ್ದವ್ರು ಅಲ್ಲಿ ಇದ್ದಾರಲ್ಲ ಅಂತೇಳಿ ನಾವು ಸ್ವಲ್ಪ ಮುಂದೆ ಬಂದರೆ ಅವರೇ ಹಿಂದೆ ಸರಿತಾ ಇದ್ರು. ಅಂದರೆ ಅಷ್ಟೊಂದು ನಮಗೆ. ಮತ್ತಲ್ಲಿ ಒಬ್ಬ ರಾಜಂದ ಬರ್ತ್ಡೇ ಇತ್ತಂತ ಅದಕ್ಕಾಗಿ ಏನು ಒಂದೊಂದು ಕಿಲೋಗಂಟ್ಲೆ ಚಾಕ್ಲೇಟ್ಗಳು ಕೊಡ್ತಾ ಇದ್ರು ಎಲ್ಲರಿಗೂ, ಆಮೇಲೆ ಒಂದೊಂದು ಟೀ ಶರ್ಟ್ ಕೊಡ್ತಾ ಇದ್ರು. ಅಂದ್ರೆ ಆ ರಾಜನ ಮೇಲೆ ಎಷ್ಟೊಂದು ಪ್ರೀತಿ. ಕೇಕು ಒಟ್ಟು ಆ ಬೇಕರಿ ಐಟಮ್ಸ್ ಅಂದ್ರೆ ಬಹಳ, ನನಗೆ ಮೊದಲೇ ಬೇಕರಿ ಐಟಮ್ಸ್ ಇರಲ್ಲ, ಸುಮ್ಮನೆ ಒಂದು ಸ್ವಲ್ಪ ಚಾಕ್ಲೇಟ್ ತಗೊಳ್ತಾ ಇದ್ದೀವಿ ಅಷ್ಟೇ. ಅವ್ರು ಮತ್ತೆ ಅವ್ರ ಮನಸ್ಸಿಗೆ ನೋವಾಗಬಾರ್ದಂತ ಎಲ್ಲ ರಾಜನ ಮೇಲೆ ಎಷ್ಟು ಪ್ರೀತಿ ಇತ್ತು, ಮತ್ತು ಎಷ್ಟು ಅವರಲ್ಲಿ ಗೌರವನ ಬಿಂಬಿಸ್ತಿದ್ರೆ ನಾವು ಕಲ್ತ್ಕೋಬೇಕು. ಪ್ರತಿಯೊಬ್ಬರಲ್ಲಿ ಅವರು ಪ್ರೀತಿ ವಿಶ್ವಾಸ ಕರುಣೆಯಿಂದ ಕಾಣ್ತಾರೆ. ಹೆಚ್ಚು ಮಾತಾಡ್ತಿರ್ಲಿಲ್ಲ, ಹೆಚ್ಚು ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ, ತಮ್ಮಷ್ಟಕ್ಕೆ ತಾವೇ ಇರ್ತಾ ಇದ್ರು. ಆದರೆ ನಮ್ಮಲ್ಲಿ ಇಲ್ಲಿ ಯಾರೊಬ್ಬರು ಚೆನ್ನಾಗಿದ್ರೆ ಅವ್ರು ಕಾಲು ಎಳೆಯವರೇ ಜಾಸ್ತಿ ಆಗ್ತಾರೆ, ಹಾಗಿಲ್ಲ. ನಾವು ಅವರಲ್ಲಿ ಇರುವಂಥ ಕೆಲವು ಮೌಲ್ಯಗಳನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಸ್ವಿಟ್ಜರ್ಲೆಂಡ್ನಲ್ಲಿ, ಜರ್ಮನ್ನಲ್ಲಿ, ಆಸ್ಟ್ರಿಯಾದಲ್ಲಿ, ಆಮೇಲೆ ಹೀಗೆ ಎಲ್ಲ ದೇಶಗಳ ಒಂದೊಂದು ಸಂಸ್ಕೃತಿಯನ್ನು ಅವನು ಕಲಿಬೇಕು. ನಮ್ಮಲ್ಲಿರುವ ಭಾರತೀಯ ಸಂಸ್ಕೃತಿ ಅಂತಾರೆ ಉತ್ತಮ ನೋಡ್ರಿ. ಸೀರೆನ ಅವ್ರು ಇಷ್ಟಪಡ್ತಾರೆ, ನಮ್ ಸೀರೆನೆ ನೋಡ್ತಾ ಇದ್ರು ಅವ್ರು. ನಾ ಅಲ್ಲಿ ಹೋದ್ರು ವಿಭೂತಿ ರುದ್ರಾಕ್ಷ ಎಲ್ಲಾರು ಹಣೆ ಮೇಲೆ ಏನಿದು ಅಂತ ಕೇಳ್ತಾ ಇದ್ರು. ವಾಟ್ ಇಸ್ ದಿಸ್ ಅಂತ ಕೇಳ್ತಾರು. ಆಮೇಲೆ ಓನ್ಲಿ ತ್ರೀ ಫೈವ್, ದೇರ್ ಇಸ್ ನೋ ಫೈವ್ ಅಂತಿದ್ರು ಅವರು. ಹೀಗೆ ಎಲ್ಲವನ್ನೂ ಅವರು ಚಿಕಿತ್ಸಾ ಬುದ್ಧಿ ಅಂತ ಕೇಳ್ತಾ ಇದ್ರು. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಹೀಗೆ ನಮ್ಮ ಭಾರತೀಯರು, ಓಹೋ ಗಾಂಧೀಜಿ ಅಂತ ಕೇಳ್ತಾ ಇದ್ರು. ಗಾಂಧೀಜಿ ಅವ್ರ ನೆನಪಾಗ್ತಿದ್ರು ಭಾರತ, ಅವರು ಭಾರತ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ದಾರೆ. ಸಂಸ್ಕೃತಿ, ಇಲ್ಲೇ ನಡತೆ, ಅವರಲ್ಲಿರುವಂತ ಶಾಂತಿ ಗುಣ ಅಂದ್ರೆ ತಾಳ್ಮೆ ಗುಣ, ಈ ತಾಳ್ಮೆ ಸಹನಾ ಶಕ್ತಿ, ಸಹನಾ ಮೂರ್ತಿ, ಹೆಣ್ಣು ಅನ್ನೋದು ಸಹನಾ ಮೂರ್ತಿ, ಸಹನಾ ಮೂರ್ತಿ ಇದನ್ನೆಲ್ಲ ಅವರು ಬಹಳ ಒಪ್ಕೊಂಡ್ರು. ಗಾಂಧೀಜಿಯವರು ನಿಮ್ ಭಾರತದಲ್ಲಿ ಕಿತ್ತೂರು ಚೆನ್ನಮ್ಮ ಅಂತ ಕೇಳ್ತಾ ಇದ್ರು. ಹೀಗೆ ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಸಹ ಅವ್ರ ಮೇಲೆ ಪರಿಣಾಮವನ್ನು ಬೀರಿದ್ದಾರೆ ಎಂಬುದನ್ನು ನಾವು ಕಂಡುಕೊಂಡಿದ್ದೀವಿ.
0: ಮೇಡಮ್, ಇಷ್ಟೆಲ್ಲ ಕಾರ್ಯಗಳ ನಡುವೆ ಯಾವ ರೀತಿ ಸಮಯ ಸಿಗುತ್ತೆ ಅಂತ, ತಮಗೆ ಮನೆಯವರ ಸಹಕಾರ ಯಾವ ರೀತಿ ಇದೆ?
1: ನಮ್ಮ ಮನೆಯವರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಮೊದಲು ನಾನು ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ರೀತಿಯಿಂದಲೂ ಸಹಕಾರ ಮಾಡ್ತಾ ಇದ್ರು. ಮತ್ತೆ ನಾವು ಮೀಟಿಂಗ್ ಅಂದಮೇಲೆ ಗೊತ್ತಲ್ಲ ನಿಮಗೆ, ಲೇಟಾಗಿ ಬರ್ತಾ ಇದ್ದೀವಿ, ಅಷ್ಟೊತ್ತಿಗೆ ತಾವು ಟೀ ಮಾಡ್ಕೊಂಡು ಕುಡಿತಾ ಇದ್ರು. ನಂಗೇನು ಅಷ್ಟು ಹೆಚ್ಚು ಅಂದ್ರೆ ಮನೆಯಲ್ಲೇ ಸೋದರ ಅತ್ತೆ ಮನೆಯಲ್ಲೇ ಮಗಳೆಲ್ಲ, ಹೀಗೆ ಬಹಳ ಪ್ರೀತಿ. ಆಕೆಗೆ ತೊಂದರೆ ಕೊಡಬಾರ್ದು, ಸರ್ವಿಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ತಾವೇ ನನಗಿಂತ ಮೊದಲು 10 ವರ್ಷ ಅವರು ದೊಡ್ಡವರು, ಬೇಗ ರಿಟೈರ್ಡ್ ಆದರು. ರಿಟೈರ್ಡ್ ಆದ್ಮೇಲೆ ನಾ ಹೆಡ್ ಮಾಸ್ಟರ್ ಮೇಲೆ ಬಹಳ ಸಹಕಾರ ನೀಡಿದ್ರು. ಮತ್ತೆ ಗಾಡಿಗಳನ್ನ ಕೊಡಿಸಿಕೊಟ್ರು. ನಂತರ ಪ್ರತಿಯೊಂದು ಯಾರಾದರೂ ಮನೆಗೆ ಬಂದರೂ ಸಹ ಅವ್ರಿಗೆ ಸತ್ಕಾರ ಆಧಾರದಿಂದ ಅವ್ರನ್ನ ಕಾಣ್ತಾ ಇದ್ರು. ಮತ್ತೆ ಅವರಿಲ್ಲ ಈಗ ಇರ್ಬೇಡ ಹೋಗ್ರಿ ಅಂತ ಹಾಗೇನಂತ ಇರಲಿಲ್ಲ, ಅವ್ರಿಗೂ ಸಹ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅವ್ರ ಸಹಕಾರದಿಂದಲೇ ನಾನು ಇಷ್ಟೆಲ್ಲ ಮುಂದೆ ಬರಬೇಕಾಯ್ತು. ಮತ್ತೆ ನಮಗೆ ಏನಾದರೂ ಎಲ್ಲಾದರೂ ದೂರ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ನಮ್ಮ ಜೊತೆಗೆ ಅವ್ರು ಹೆಚ್ಚು ವೇಳೆಯನ್ನು ಕಳೀತಾ ಇರೋದ್ರಿಂದ ರಾತ್ರಿ ಹೊತ್ತು ಹೆಣ್ಮಕ್ಳು ಲೇಟಾಗಿ ಬರ್ತಾರೆ, ತೊಂದರೆ ಆಗಬಾರ್ದು ಅಂತ ನಮಗೆ ಅತ್ಯಂತ ಪ್ರೀತಿ ಗೌರವದಿಂದ ನಮಗೆ ಎಲ್ಲ ಕಡೆಗೆ ಹೋಗಿ ಕರ್ಕೊಂಡು ಹೋಗಿ ರಾತ್ರಿ ಒಂದೊಂದ್ಸಲ ಮೀಟಿಂಗ್ ಇರ್ತಿತ್ತು. ಎಲ್ಲಾದರೂ ಈಗ ಪ್ರವಾಸಕ್ಕೆ ಹೋದಲ್ಲೂ ಸಹ ಲೇಟಾಗಿ ಬರ್ತಾ ಇದ್ದೀವಿ, ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಬಂದು ನಿಂದಿರ್ತಾ ಇದ್ರು. ಒಂದೊಂದ್ಸಲ ಊಟ ಬಿಟ್ಟು ಹೋಗ್ತಾ ಇದ್ದೆ, ರಾಮತೀರ್ಥಗಳ ಸ್ಕೂಲ್ ಊಟವನ್ನು ತಂದು ಕೊಡ್ತಾ ಇದ್ರು, ಚಿಂತಾಮಣಿ ಸ್ಕೂಲ್ಗೆ. ಹೀಗೆ ಅವ್ರ ಸಹಕಾರದಿಂದಲೇ ನಮಗೆ, ಅದಕ್ಕೆ ಹೇಳ್ತಾರಲ್ಲ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಸತಿಪತಿಗಳು ಇದ್ರೂ ಸಹ ಮನೆಯಲ್ಲ ಸೋದರು ಇದ್ರ ಜೊತೆ ನಮಗೆ ಚಿಕ್ಕಂದಿನ ಮದುವೆ ಆದ್ರ ಜೊತೆ ನಮ್ಮ ಭಾವನೆಗಳನ್ನ ಅವರ ಭಾವನೆಗಳನ್ನ ನಾನು ಅರಿತುಕೊಳ್ತಾ ಇದ್ದೆ, ನನ್ನ ಭಾವನೆಗಳನ್ನ ಅವ್ರು ಹೇಳ್ತಾ ಇದ್ರು. ಮತ್ತೆ ಎಲ್ಲಾದರೂ ಹೋಗ್ಲಿಕ್ಕೆ ನಿನಗೆ ತ್ರಾಸ ಆಗ್ತದೆ, ಇವತ್ತೊಂದು ದಿನ ರೆಸ್ಟ್ ತಗೋ ಅಂತ ಹೇಳ್ತಾ ಇದ್ರು. ಹೀಗೆ ಪ್ರತಿಯೊಂದರಲ್ಲೂ ಅವರ ಸಹಕಾರವು ನನಗೆ ಶ್ರೀರಕ್ಷೆ ಆಗಿತ್ತು, ಮತ್ತೆ ನನ್ನ ಕಾರ್ಯ ಮಾಡಲಿಕ್ಕೆ ಹೆಚ್ಚು ಅನುಕೂಲವಾಗಿತ್ತು. ಹೀಗೆ ನಾನು ಕಾರ್ಯೋನ್ಮುಖಳಾಗಿದ್ದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು.
0: ಮೇಡಮ್, ಈಗ ತಮ್ಮ ಮುಂದಿನ ಕನಸುಗಳು ಯೋಜನೆಗಳೇನು ಅಂತ?
1: ನನ್ನ ಮುಂದಿನ ಕನಸುಗಳು ಅಂತಂದ್ರೆ ಮಕ್ಕಳಿಗಾಗಿ ಒಂದು ಏನಾದ್ರು ನಿರ್ಮಿಸಬೇಕು, ಸತ್ಸಂಗವನ್ನು ಮಾಡಬೇಕು, ಮತ್ತೆ ಅವರಲ್ಲಿ ಪ್ರತಿಭೆಯನ್ನು ಗುರುತಿಸಿ, ಈಗ ಮುಖ್ಯವಾಗಿ ಆರೋಗ್ಯ ಇದು ಬೇಕಂತ ಹೇಳಿ ನಾವು ನಮ್ಮನೆ ಹತ್ರ

0: ಇತ್ತೀಚೆಗೆ ಒಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು, ಅಲ್ಲಿ ಸಹ ನಾನು ರಾಗಿ ಉಂಡೆ ಮಾಡಿದ್ವಿ, ರಾಗಿ ಬರ್ಫಿ ಮಾಡಿದ್ವಿ, ಆಮೇಲೆ ನೆವನಕ್ಕಿ ಅನ್ನ ಮಾಡಿದ್ವಿ, ಆಮೇಲೆ ಸಾವಿ ಅಕ್ಕಿಯ ಚಿತ್ರಾನ್ನ ಮಾಡಿದ್ವಿ, ಸಾವಿ ಅಕ್ಕಿಯ ಉಂಡಿ ಮಾಡಿದ್ವಿ, ಮತ್ತು ಇದ್ರದ್ದು ಫ್ಲೆಕ್ಸ್ ಅಗಸೆ ಬೀಜದ್ದು ಉಂಡೆ ಮಾಡಿದ್ವಿ, ಅದನ್ನ ಚಟ್ನಿ ಮಾಡಿದ್ವಿ. ಹೀಗೆ ಸಿರಿಧಾನ್ಯಗಳನ್ನು ಹೆಚ್ಚು ಉಪಯೋಗಿಸ್ಬೇಕು, ಅಂದರೆ ಅವು ನಮ್ಮಲ್ಲಿ ಶುಗರ್ ಮಟ್ಟವನ್ನು ಕಡಿಮೆ ಮಾಡ್ತವೆ. ಈಗ ಅನ್ನ ಉಂಡ್ರೆ ಇದು ಉಂಡ್ರೆ ಏನಾಗ್ತದೆ, ಶುಗರ್ ಜಾಸ್ತಿ ಆಗ್ತದೆ. ನಾವು ಮೊದಲಿಂದಾನೆ ಅದನ್ನೇ ಉಣ್ತಾ ಇದ್ವಿ, ಅದೇ ಪ್ರೀತಿ ಅನ್ನಿಸೋದು, ಇದು ಸರಿ ಅನ್ನಿಸಲ್ಲ. ಆದರೂ ಉಂತಾ ಉಂತಾ ಅದ ಏನಾಗ್ತದೆ, ಅದನ್ನು ನಾವು ಸೇವಿಸಿದಾಗ ಅದರ ಮೇಲೆ ಹೆಚ್ಚು ಪ್ರೀತಿ ಬರ್ತದೆ. ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಊಟ ಮಾಡಬೇಕು, ವಿನ ನಮ್ಮ ಆರೋಗ್ಯಕ್ಕಾಗಿ ಉಣ್ಬೇಕು, ಅದನ್ನು ನಮ್ಮ ನಾಲಿಗೆ ರುಚಿಗಾಗಿ ಉಣ್ಬಾರ್ದು. ಯಾವಾಗಿದ್ರೂ ನಮ್ಮ ನಾಲಿಗೆ ರುಚಿ ಏನು ಬೇಕಾದ ಕೇಳ್ತದೆ, ಆದರೆ ನಮ್ಮ ಆರೋಗ್ಯವನ್ನು ನಾವು ನೆನೆಸಿಕೊಂಡು ಆರೋಗ್ಯ ಚೆನ್ನಾಗಿರಬೇಕು, ಇತರರಿಗೆ ನಾವು ಭಾರ ಆಗೋದಂತೆ ಇರಬೇಕೆಂಬುದೇ ನನ್ನ ಉದ್ದೇಶ.
1: ಮೇಡಮ್, ಇಂದಿನ ಯುವ ಜನತೆಗಾಗಿರ್ಬೋದು, ಶಿಕ್ಷಕರಿಗೆ, ಮಕ್ಕಳಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
0: ಶಿಕ್ಷಕರು ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡ್ಕೋಬೇಕು, ಅವರ ಭವಿಷ್ಯವನ್ನು ಚೆನ್ನಾಗಿ ನಿರ್ಮಿಸಬೇಕು, ಮತ್ತು ಅವರ ತಂದೆ ತಾಯಿಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗೋದ್ರಿಂದ ಅವರಿಗೆ ಸಹಾಯ ಹಸ್ತವನ್ನು ನೀಡಬೇಕು. ಆಮೇಲೆ ಈ ಜನರು ಏನಂತಂದ್ರೆ, ಈ ಜನತೆಗೆ ಅಥವಾ ಅವರಲ್ಲಿ ತಾಳ್ಮೆ ಇರಬೇಕು, ತಾಳ್ಮೆಯನ್ನು ಹುಟ್ಟುವಂತೆ ಕೆಲವು ಯೋಜನೆಗಳನ್ನು ಹಾಕಬೇಕು, ಅವರಲ್ಲಿ ಕೆಲಸದಲ್ಲಿ ಮಗ್ನರಾಗುವಂತೆ ನೋಡ್ಕೋಬೇಕು. ಅದಕ್ಕಾಗಿ ಈ ಗೃಹ ಉಪಯೋಗಿ ಕೆಲಸವನ್ನು, ಅಂದರೆ ಬಟ್ಟೆ ಕಸೂತಿ ಹೆಣೆಯೋದು, ಆಮೇಲೆ ಬ್ಯಾಗ್ಗಳನ್ನು ಹೆಣೆಯೋದು, ಹಪ್ಪಳ ಸಂಡಿಗೆಗಳನ್ನು ಮಾಡುವುದು, ಅನಂತರ ಈ ತಿಂಡಿಗಳನ್ನು ಮಾಡಿ ಇತರರು, ಅಂದರೆ ಅವ್ರಿಗೂ ಉದ್ಯೋಗ ಕೊಟ್ಟಂಗೆ ಆಗ್ತದೆ, ಮತ್ತು ಮನೆಯಲ್ಲಿ ಮಾಡಿದಂಗೆ ಮನೆ ರುಚಿಯೇ ಬೇರೆ, ಅಮ್ಮನ ಕೈ ತುತ್ತು ಅಂತ ಹೇಳ್ತಾರಲ್ಲ ಹಾಗೆ ಮನೆ ರುಚಿಯೇ ಬೇರೆ. ಇಂತಹ ಯೋಜನೆಗಳನ್ನು ಹಾಕ್ಕೊಂಡ್ರೆ ಅವ್ರ ಜೀವನ ಒಳ್ಳೆಯದಾಗ್ತದೆ, ಒಂದು ಬಾಳೆಗೆ ಒಂದು ನಾವು ಮೆರುಗು ಕೊಟ್ಟಂಗೆ ಆಗ್ತದೆ ಅಂತ.
1: ಮೇಡಮ್, ತಮ್ಮ ಬಾಲ್ಯ ಶಿಕ್ಷಣದಿಂದ ಪ್ರಾರಂಭಿಸಿ ತಮ್ಮ ಕನಸುಗಳಿಂದ ಸಮಾಜಕ್ಕೆ ಬೆಳಗಾಗುವ ತನಕ ತಮ್ಮ ಒಂದು ಪ್ರೇರಣಾದಾಯಕ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು.
0: ತುಂಬ ತುಂಬ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ.
1: ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಹೊಸ ಚಿಂತನೆ, ಹೊಸ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತಾ, ಹೊಸ ಅತಿಥಿ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೈಯಲ್ಲಿ ಒಣ ಧ್ವನಿ 90.4 FM. ನಮಸ್ಕಾರ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆ.

0: ಪಡೆಯಲು ಸಹಕಾರಿ. ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-406-9685, ಮೊಬೈಲ್ ಸಂಖ್ಯೆ 7760-477-279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವ್. KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 0831-244-0322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಲೋಕದಲ್ಲೊಂದು ಸುತ್ತು. ಇದು ಭಾವಸಂಗಮ, ಭಾವಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆಯೊಂದಿಗೆ ಪ್ರೀತಿಯ ಸ್ವಾಗತ. ಇಳಿದು ಬಾ ತಾಯಿ ಇಳಿದು ಬಾ, ಪಿ ಕಾಳಿಂಗರಾವ್ ಅವರು ಹಾಡಿದ್ದಾರೆ. ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು.

ಯಾವುದೇ ಒಂದು ಮಕ್ಕಳ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡು ಇಲ್ಲ ಅಂದರೆ ಆ ಕಾರ್ಯಕ್ರಮ ಅಪೂರ್ಣವೇ ಸರಿ. ಕೇಳಿ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ.

ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿ ಬಿದುರು ನಾನಾರಿಗಲ್ಲದವಳು, ಪಿ ಕಾಳಿಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ KSR BEd ಕಾಲೇಜ್ ನಲ್ಲಿ ಸೆಕೆಂಡ್ ಇಯರ್ ಓದ್ತಿರೋ ಮೇಘರಾಜ್ ಅವರು. ಇವರು ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಸಿಂಗರ್ ಗಾಯಕರು. ಸೊ ಕಾರ್ಯಕ್ರಮದಲ್ಲಿ ಇವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಘರಾಜ್ ಅವರೇ.
1: ಸ್ವಾಗತ. ನಮಸ್ಕಾರ ಸರ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಜರ್ನಿ ಬಗ್ಗೆ, ತಮ್ಮ ಈ ಒಂದು ಗಾಯಕರು ಕಮ್ ನೀವು BEd ಸೆಕೆಂಡ್ ಇಯರ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಅದರಿಗಿಂತ ಮುಂಚೆ ತಮ್ಮ ಕಿರು ಪರಿಚಯ, ತಮ್ಮ ಬಾಲ್ಯ.
1: ಸರ್, ನನ್ನ ಹೆಸರು ಮೇಘರಾಜ್ ಅಂತ ಸರ್. ನಮ್ದು ಹುಟ್ಟಿದ ಊರು ಬಂದು ಕೊಪ್ಪಳ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಸರ್, ವಟಪರ್ವಿ ಅಂತ. ಮೊದಲು ಯಲಬುರ್ಗ ತಾಲೂಕಲ್ಲಿ ಆಗಿತ್ತು, ಈಗ ಕುಕ್ನೂರ್ ಅಂತ ಆಗಿದೆ ಸರ್. ನನ್ನ ಒಂದು ಜನನ ಅಲ್ಲೇ ಆಗಿದ್ದು, ವಟಪರ್ವಿ ಗ್ರಾಮದಲ್ಲಿ. ಸೊ ನಾನು ಅಲ್ಲಿಂದ ಬೆಳೆದು ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದೆ ಸರ್, ಅದೇ ಊರಲ್ಲಿ.
0: ಸೊ ಅಂತ ಸಂದರ್ಭದಲ್ಲಿ ಗಾಯಕರು ಆಗ್ಲಿಕ್ಕೆ ಅಥವಾ ಶಿಕ್ಷಕರು ಆಗ್ಲಿಕ್ಕೆ ಇದು ಎರಡು ಬೇರೆ ಮಾರ್ಗಗಳು, ಒಂದು ಕಲಾ, ಒಂದು ಶಿಕ್ಷಣ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಮೊಟ್ಟ ಮೊದಲನೇದಾಗಿ ತಮ್ಮ ಬಾಲ್ಯದಲ್ಲಿ ತಾವು ಶಿಕ್ಷಣ ಎಲ್ಲಿಂದ ಪಡ್ಕೊಂಡ್ರೆ ಅದ್ರ ಬಗ್ಗೆ?
1: ಸರ್, ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ಅದೇ ನಮ್ಮ ಸ್ವಂತ ಊರಾಗಿರ್ತಕ್ಕಂಥ ವಟಪರ್ವಿಯಲ್ಲೇ. ನಾನು 1ರಿಂದ 5ನೇ ತರಗತಿಯವರೆಗೂ ಅಲ್ಲೇ ಓದಿದ್ದೆ ಸರ್. ನಂತರದಲ್ಲಿ ನಿಮ್ಗೆ ಗೊತ್ತಿರಬಹುದು ಮುರಾರ್ಜಿ ಅಂತ ಒಂದು ಎಕ್ಸಾಮ್ ಬರುತ್ತೆ. ಸೊ ಆ ಒಂದು ಪರೀಕ್ಷೆಯನ್ನು ಕಟ್ಟಿ ನಾನು ಮುರಾರ್ಜಿ ಪರೀಕ್ಷೆಯನ್ನು ಪಾಸ್ ಆಗಿ 6ರಿಂದ 10ನೇ ತರಗತಿವರೆಗೂ ಲಿಂಗನಬಂಡಿ ಅಂತ ಒಂದು ಗ್ರಾಮ ಸರ್, ನಮ್ಮೂರಿಂದ ಒಂದು 20 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ನಾನು ನನ್ನ 6ರಿಂದ 10ನೇ ತರಗತಿಯ ಒಂದು ಶಿಕ್ಷಣವನ್ನ ಮುಗಿಸಿದೆ ಸರ್. ನನ್ನ ಒಂದು ಬಾಲ್ಯದ ಶಿಕ್ಷಣ ಈ ರೀತಿಯಾಗಿತ್ತು. ಸೊ ನಂತರದಲ್ಲಿ PUC ಮತ್ತು ಡಿಗ್ರಿನ ನಾನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಮುಗಿಸಿದೆ ಸರ್. ಶ್ರೀ ಗವಿಸಿದ್ದೇಶ್ವರ ಕಾಲೇಜ್ ಅಂತ ಕೇಳಿರ್ಬೋದು ಸರ್ ತಾವು. ಅಲ್ಲಿ ನನ್ನ ಪದವಿ ಮತ್ತು ಪದವಿ ಪೂರ್ವ ಎರಡು ಶಿಕ್ಷಣವನ್ನು ಮುಗಿಸಿದೆ ಸರ್.
0: ಉತ್ತಮ. ಈಗ ನೀವು BEd ಸೆಕೆಂಡ್ ಇಯರ್ ಅಂತ ಹೇಳಿದ್ರಿ, ಶಿಕ್ಷಕರಾಗ್ಲಿಕ್ಕೆ ಬಾಲ್ಯದಿಂದನೇ ಒಂದು ಮೋಟಿವೇಶನ್ ಸ್ಫೂರ್ತಿ ಇತ್ತ? ಹೇಗೆ?
1: ಖಂಡಿತ ಸರ್, ಇತ್ತು ಸರ್. ಯಾಕಂದ್ರೆ ನಾನು ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದಿನಗಳಲ್ಲಿ ನನ್ನ ಶಿಕ್ಷಕರನ್ನ ನಾನು ನೋಡ್ತಾನೆ ಬೆಳೆದಿದ್ದೆ. ಅವರ ಒಂದು ಹಾವಭಾವ, ಅವರ ಒಂದು ಶೈಲಿ, ಅವರು ತರಗತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರು ಅನ್ನೋದನ್ನ ನಾನು ನೋಡಿ ಅವರಿಂದ ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ನಾನು ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡೆ ಸರ್.
0: ಬಹಳ ಉತ್ತಮ. ಅಂತ ಸಂದರ್ಭದಲ್ಲಿ ಶಿಕ್ಷಕರು ಆಗಬೇಕು ಅನ್ನೋದು ಕೊನೆಯ ದಾರಿ ಅಂತ ನೋಡ್ತಾರೆ ಬಹಳಷ್ಟು ಸಂದರ್ಭದಲ್ಲಿ. ಯಾರು ಆ ಒಂದು ಮೋಟಿವೇಶನ್ ಇಲ್ಲ, ಓಕೆ ಎಲ್ಲ ಇಲ್ಲ, ದ್ವಾರ ಬಂದಾಗಿದೆ ಅಂದ್ರೆ ಶಿಕ್ಷಕರಾಗ್ಲಿಕ್ಕೆ ಮುಂದೆ ಹೋಗ್ತಾರೆ. ತಮಗೆ ಹಾಂಗಿತ್ತ? ಒಂದು. ಇನ್ನೊಂದು, ಶಿಕ್ಷಕರಾಗ್ಲಿಕ್ಕೆ ಪೂರ್ತಿ ಯಾರು ನಿಮ್ಮ ಜೀವನದಲ್ಲಿ ಆ ಒಂದು ಬದಲಾವಣೆ ತಂದು ಹಾ ಇವ್ರಂಗಾಗ್ಬೇಕಪ್ಪ ಅನ್ನೋದು?
1: ಖಂಡಿತ ಸರ್, ನನಗೆ ಈಗ ಇದೊಂದು ಆಪ್ಷನಲ್ ಆಗಿ ಅಂತ ಬಂದಿಲ್ಲ ಸರ್. ನಾನು ನನ್ನ ಬಾಲ್ಯ ದಿನಗಳಿಂದ ನಾನು ಶಿಕ್ಷಕನಾಗಬೇಕನ್ನೋ ಒಂದು ಆಸೆ ಇತ್ತು ಸರ್. ಇದಕ್ಕೆ ಮೊದಲನೇದಾಗಿ ಪ್ರೇರದಾಯಕ ಅವರಂದ್ರೆ ಯಾರಂದ್ರೆ ನಾನು 1ನೇ ತರಗತಿ ಶಿಕ್ಷಕರಾಗಿರ್ತಕ್ಕಂಥ ಅಮರೇಶ್ ತಲ್ಲೂರ್ ಸರ್ ಅಂತಂದೇಳಿ ಅವ್ರನ್ನ ಈ ಒಂದು ಕ್ಷಣದಲ್ಲಿ ನೆನಪಿಸ್ಕೋತೀನಿ. ತದನಂತರದಲ್ಲಿ ಅಜಯ್ ಕುಮಾರ್ ಜಡಿಯವರ್ ಅಂತಂದು ಅವ್ರು ನನ್ನ ಮುರಾರ್ಜಿ ಟೀಚರ್. ಸೊ ಇವರಿಬ್ಬರು ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸರ್. ಇವರಿಬ್ಬರು ಈ ಒಂದು ಕ್ಷೇತ್ರಕ್ಕೆ ಬರೋಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ ಸರ್.
0: ರೈಟ್. ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಜೀವನದಲ್ಲಿ ಇಷ್ಟವಾದ ಶಿಕ್ಷಕರು ಇದ್ದೇ ಇರ್ತಾರೆ, ಅದಕ್ಕೆ ಕಾರಣಗಳು ವಿಭಿನ್ನವಾಗಿರುತ್ತೆ. ನಿಮ್ಮ ಕಾರಣ ಸ್ವಲ್ಪ ತಿಳಿಸಿ, ಅವರಲ್ಲಿ ಏನು ಆ ಒಂದು ಗುಣ ನೋಡಿದ್ರಿ?
1: ಹಾ ಸರ್, ಈಗ ನಾನು ಮುಖ್ಯವಾಗಿ ಸರ್ ನನಗೆ ನನ್ನ ಕಲೆಯಲ್ಲಿ ಅಂತ ಬಂದಾಗ ನನಗೆ ಹಾಡುಗಾರಿಕೆ ಸರ್. ಅದು ನನ್ನಲ್ಲಿ ಇತ್ತೋ ಬಿಡ್ತೋ ನಂಗೆ ಗೊತ್ತಿಲ್ಲ ಸರ್. ಇದನ್ನು ಮೊದಲು ನನ್ನಲ್ಲಿ ಗುರುತಿಸಿ ಈ ಟ್ಯಾಲೆಂಟ್ ನಿನ್ನ ಹತ್ರ ಇದೆ ಅಂತ ಗುರುತಿಸಿದ ನಮ್ಮ 1ನೇ ತರಗತಿಯಿಂದ 5ನೇ ತರಗತಿ ಶಿಕ್ಷಕರಾಗಿರ್ತಕ್ಕಂಥ ಅಮರೇಶ್ ತಲ್ಲೂರ್ ಸರ್. ಸೊ ಇವರು ನನ್ನಲ್ಲಿರ್ತಕ್ಕಂಥ ಕಲೆಯನ್ನು ಗುರುತಿಸಿ ಅದು ನನ್ನ ಹತ್ರ ಇತ್ತು ಅಂದ್ರೆ ನನಗೆ ಗೊತ್ತಿದ್ದಿಲ್ಲ. ಸೊ ಅದನ್ನು ಗುರುತಿಸಿ ಇದು ನಿನ್ನಲ್ಲಿ ಇದೆ, ಇದನ್ನ ನೀನು ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಮುಂದೆ ಕರೆಸಿ ಅವರು ಅದನ್ನು ನನಗೆ ಬೇರೆಯವರಿದ್ರಂತಾನೆ ಹೇಳ್ಬೋದು ಅಮರೇಶ್ ತಲ್ಲೂರ್ ಸರ್. ನಂತರದಲ್ಲಿ ಅಜಯ್ ಕುಮಾರ್ ಜಡಿಯವರು, ಇವರು ನನ್ನ ಪ್ರಾಥಮಿಕ ಪ್ರೌಢಶಾಲಾ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಪ್ರತಿಯೊಂದು ಇವೆಂಟ್ ಅಲ್ಲಿ ಆಗಿರ್ಬೋದು ನನಗೆ ಈ ಕಲೆ ನಿನ್ನ ಹತ್ರನೂ ಇದೆ, ಇದನ್ನ ನೀನೇನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ನನ್ನ ಸ್ಫೂರ್ತಿ ಕೊಟ್ಟರು. ನಿಮಗೆ ಈ ಒಂದು ಸಂದರ್ಭದಲ್ಲಿ ಫನ್ನಿ ಅನ್ಸ್ಬೋದು, ಅವರು ನನಗೆ ಆ ಶಾಲಾ ದಿನಗಳಲ್ಲೇ ನನಗೆ ಜೂನಿಯರ್ SPV ಅಂತ ಒಂದು ಬಿರುದನ್ನು ಕೊಟ್ಟಿದ್ರು ಆ ಒಂದು ಹಂತದಲ್ಲಿ. ಸೊ ಆದ ಕಾರಣದಿಂದ ಇವರು ನನಗೆ ತುಂಬಾ ಅತ್ಯುತ್ತಮ ಫೇವರೇಟ್ ಟೀಚರ್ಸ್ ಅಂತ ಹೇಳ್ತೀನಿ ಸರ್.
0: ಇಲ್ಲ, ಈ ಒಂದು ವಿಷಯ ಬಹಳ ದೊಡ್ಡ ವಿಷಯ. ಆ ಒಂದು ಜೂನಿಯರ್ SPV ಅಂತ ಹೇಳಿದ ತಕ್ಷಣ ನಿಮ್ಮಲ್ಲಿ ಬಂದಿರುವ ಬದಲಾವಣೆ ಒಂದು ಸಪೋರ್ಟ್ ಆಗಿ ಬರುತ್ತೆ, ಆ ಮಾತಿನ ಮುಖಾಂತರ ಕೊಡುವ ಸಪೋರ್ಟ್. ಆ ಸಪೋರ್ಟೇ ನಿಮಗೆ ಇಲ್ಲಿವರೆಗೂ ತಂದಿದೆ. ಅಂಡ್ ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಅನ್ನೋ ಒಂದು ಸ್ಪರ್ಧೆಯಲ್ಲಿ ನೀವು ಗೆದ್ದಿದ್ದೀರಾ, ಅದರ ಬಗ್ಗೆ 100% ಮಾತನಾಡೋಣ ಸ್ನೇಹಿತರೆ. ಇದು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಮೇಘರಾಜ್ ಅವರು, BEd ಸೆಕೆಂಡ್ ಇಯರ್ KSR ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿ ಇವರು, ಹಾಗೆ ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಗಾಯಕರು ಕೂಡ. ಸೊ ಜೂನಿಯರ್ SPV ಅಂತ ಹೇಳಿದ್ರು, ಎಲ್ಲರ ಮುಂದೆ ಹೇಳಿದ್ರ, ಹೇಗೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಖಂಡಿತ ಸರ್, ನಾನು ಸುಮಾರು 8ನೇ ತರಗತಿಯಲ್ಲಿ ಇರ್ಬೋದು ಸರ್. 8ನೇ ತರಗತಿಯಲ್ಲಿ ಓದ್ಬೇಕಾದಾಗ ನಾನೇ ಒಂದು ಸ್ವರಚಿತವಾಗಿರ್ತಕ್ಕಂಥ ಒಂದು ಹಾಡನ್ನು ರಚಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಆಡಿದ್ದೆ ಸರ್. ಸೊ ಅವಾಗ ಅದು ಯಾವುದೋ ಮೂಲಕ ಒಂದು ಗೊತ್ತಾಯ್ತು ನಮ್ಮ ಶಿಕ್ಷಕರಿಗೆ. ಅವಾಗ ನಾನು ಹಾಡುಗಾರಿಕೆ ಶೈಲಿ ಮತ್ತು ನಾನೇ ರಚಿಸಿ ಆಡಿರ್ತಕ್ಕಂಥ ಹಾಡನ್ನ ಅಷ್ಟು ಸುಲಭವಾಗಿ ಆಡ್ಬಿಟ್ನಲ್ಲ ಈ ಆಯಸ್ ಅಲ್ಲಿ ಅನ್ನೋದೊಂದು ಅವರಿಗೆ ಪ್ರಶಂಸೆ ಅನಿಸಿ ನನಗೆ ಆ ಒಂದು ಮಾತನ್ನು ಹೇಳಿದ್ರು ಸರ್, ಜೂನಿಯರ್ SPV ಅಂತಂದೇಳಿ. ನನಗೆ ಅದ್ರ ಅದಕ್ಕೆ ಅರ್ಹನಿದ್ದಿನ ಗೊತ್ತಿಲ್ಲ ಆಯಸ್ ಅಲ್ಲಿ, ಬಟ್ ಒಂದು ಖುಷಿ ಸಿಕ್ತು ಸರ್ ನನಗೆ, ಸಪೋರ್ಟಿವ್ ಆಗಿ ಸಿಕ್ತು. ನಾನು ಇದ್ರ ಏನಾದ್ರೂ ಮಾಡಬಹುದು ಅಂತಂದು ಹೇಳಿ. ಸೊ ಅದಕ್ಕೆ ನಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅವ್ರಿಗೆ.
0: ಖಂಡಿತ, ಬಹಳ ಮುಖ್ಯವಾಗಿ ನೀವು ಮಾತನಾಡುವಾಗ ತಮ್ಮ ಮುಖದ ಮೇಲಿನ ಆ ಒಂದು ಗ್ಲೋನೇ ಚೇಂಜ್ ಆಯಿತು. ಯಾಕೆಂದ್ರೆ ಆ ದಿನಗಳು ನಿಮಗೆ ನೆನಪಾಯಿತು, ಜೂನಿಯರ್ ಎಸ್ ಪಿ ಬಿ ಅಂತ ಅವರು ನಿಮ್ಮನ್ನ ಹೇಳಿ ಕರೆದ್ರು. ಅಲ್ಲಿಂದ ಹಿಡಿದು ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಗಾಯನ ಸ್ಪರ್ಧೆ ಮಟ್ಟ ನೀವು ಹೋದ್ರಿ. ಬನ್ನಿ ಈಗ ಗಾಯನ ಬಗ್ಗೆ ಮಾತನಾಡೋಣ. ತಾವು ಈ ಒಂದು ಸಂಗೀತವನ್ನು ಕಲ್ತಿದ್ದೀರಾ?
1: ಸರ್ ಇಲ್ಲ ಸರ್, ಸಂಗೀತ ಕಲ್ತಿಲ್ಲ ಸರ್ ನಾನು. ಇದನ್ನ ನಾನು ಸ್ವಭಾವತವಾಗಿ ನಾನು ಹೇಳ್ಬೇಕಂದ್ರೆ ಈ ಒಂದು ಕ್ಷಣದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳಬೇಕು, ನಮ್ಮ ತಾಯಿಯವರು ಸರ್. ಅದು ಏನು ನ್ಯಾಚುರಲ್ ಆಗಿ ಬಂದಿದೆಯೇನೋ ಗೊತ್ತಿಲ್ಲ ಸರ್. ಅವ್ರ ಹಳ್ಳಿಯಲ್ಲಿ ಜಾನಪದ ಗೀತೆ ಆಗಿರ್ಬೋದು, ಸೋಬಾನೆ ಪದ ಆಗಿರ್ಬೋದು, ಗಿಗಿ ಪದ ಆಗಿರ್ಬೋದು, ಇಂಥ ಹಾಡುಗಳನ್ನ ಹಾಡ್ತಿದ್ರು ಸರ್. ನಮ್ಮ ತಾಯಿಯವರು ಇವಾಗಲೂ ಆಡ್ತಾರೆ. ಸೊ ಅವ್ರ ಮೂಲಕ ಏನೋ ಬಂದಿರ್ಬೋದು ನನ್ನ ಬ್ಲಡ್ ಅಲ್ಲಿ. ಸೊ ಅದ್ರ ಮೂಲಕ ಬಂತು, ಮತ್ತೆ ನನ್ನ ಶಿಕ್ಷಕರು ಆಬ್ವಿಯಸ್ಲಿ ಅದನ್ನು ಗುರುತಿಸಿ ಅದನ್ನ ಬೆಳೆಸಿದ್ರು ಒಂದೇ ತರಗತಿಯಿಂದ ಹಿಡಿದು. ನಿಮಗೆ ಗೊತ್ತಿರಬಹುದು ಸರ್, 2009 ನಲಿಕಲಿ ಅಂತ ಒಂದು ಸ್ಕೀಮ್ ಬಂತು ಸರ್, ಇವಾಗ್ಲೂ ಇದೆ ಅಂತ ಅನ್ಕೋತೀನಿ. ಅಲ್ಲಿ ನಲಿಕಲಿ ಎಂಬ ಹಾಡೊಂದು ಮೇನ್ಲಿ ಸರ್ ಅದು ಥೀಮ್ ಸರ್ ಅದೊಂದು. ಅದನ್ನ ನನ್ನ ಕೈಲಿ ಆಡಿಸಿ ಬೆಳಗ್ಗೆ ಪ್ರಾರಂಭದಿಂದ ಪ್ರಾರ್ಥನಾ ದಿನಗಳಲ್ಲಿ ಅದನ್ನ ಆಡಿದ ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಸರ್. ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಒಂದೇ ಕ್ಲಾಸಲ್ಲಿ ನನಗೆ ಕೊಟ್ಟಿದ್ರು ಸರ್ ನನ್ನ ಶಿಕ್ಷಕರು ಆ ಒಂದು ಹಾಡನ್ನು ಆಡ್ಲಿಕ್ಕೆ. ಸೊ ಅಲ್ಲಿಂದ ಅದು ನನಗೆ ಬೆಳೀತಾ ಬಂತು ಸರ್. ಆ ಒಂದು ಹಾಡುಗಾರಿಕೆ ಕಲೆ, ಪ್ರತಿಯೊಂದು ಹಾಡುಗಾರಿಕೆ ನನ್ನಲ್ಲಿ ಇದೆ ಅನ್ನೋದನ್ನು ಗುರುತಿಸಿ ಅವ್ರು ಬೆಳೆಸಿದ್ರು ಸರ್. ಸೊ ಅದು ಆ ಕಾರಣದಿಂದ ಇದು ಬಂತು ಸರ್ ಹಾಡುಗಾರಿಕೆ ನನ್ನಲ್ಲಿ.
0: ಮೇಘರಾಜ್ ಅವರೇ, ಅಂತ ಸಂದರ್ಭದಲ್ಲಿ ನೀವು ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಬಿ ಎಡ್ ಸೆಕೆಂಡ್ ಇಯರ್ ನಲ್ಲಿದ್ದೀರಾ, ಸ್ಟೇಜ್ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಇಂಟ್ರೋವರ್ಟ್ ಅಂತ ಹೇಳಿ ಒಂದು ಕಾರ್ನರ್ ನಲ್ಲಿ ಕೂತ್ ಬಿಡ್ತಾರೆ, ಮೊಬೈಲ್ ಅನ್ನ ಹಿಡ್ಕೊಂಡು ಸ್ಟೇಜ್ ಹತ್ತುವುದೇ ಇಲ್ಲ. ತಾವು ಎಷ್ಟೋ ಸ್ಟೇಜ್ ಅನ್ನ ಹತ್ತಿ ಗೆದ್ದಿದ್ದೀರಾ ಕೂಡ, ಸಿಂಗಿಂಗ್ ಅನ್ನೋದು ಒಂದು ಬಹಳ ಮುಖ್ಯವಾದ ವಿಷಯ, ಎಲ್ಲರ ಮುಂದೆ ಹಾಡಬೇಕು, ಸ್ಟೇಜು ಹತ್ತಬೇಕು. ಸ್ಟೇಜ್ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು
1: ಸರ್? ಆಗ್ಲೇ ಹೇಳಿದಾಗೆ ಸರ್, ನಾನು ಒಂದೇ ತರಗತಿ ಸರ್, ಅದನ್ನ ಪ್ರಾರಂಭದ ದಿನಗಳ ಸರ್. ನಮ್ಮ ಶಾಲಾ ದಿನಗಳಂದ್ರೆ ಪ್ರಾರಂಭದ, ನಾವೇನ್ ಎಲ್ ಕೆಜಿ ಯು ಕೆಜಿ ಓದೋರಲ್ಲ ಸರ್, ಡೈರೆಕ್ಟ್ ಆಗಿ ಒಂದೇ ಕ್ಲಾಸ್ಗೆ ನಾವು ಅಡ್ಮಿಷನ್ ಮಾಡಿಸಿ ನಾವು ಶಾಲೆಯನ್ನ ಪ್ರಾರಂಭಿಸಿದವರು. ಸೊ ಆ ಸಂದರ್ಭದಲ್ಲೇ ನಮಗೆ ನಮ್ಮ ಶಿಕ್ಷಕರು ಆ ಒಂದು ಸ್ಟೇಜ್ ಕರೆದನ್ನು ಬೆಳೆಸಿಬಿಟ್ರು ಸರ್. ನಮ್ಮಲ್ಲಿ ಬೆಳೆಸಿದ ಆ ಒಂದು ದಿನಗಳಿಂದ ಅದು ಒಂದು ಪ್ರೊಸೆಸ್ ಆಗಿಬಿಡ್ತು ಸರ್ ನನಗೆ. ಹೌದು, ನಾನು ಆಡಬೇಕು, ನನ್ನ ಕೆಲಸ ಇಷ್ಟು, ನಾನು ಎಲ್ಲರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದು ಅವಾಗಲೇ ನಾವು ಬಿಟ್ಬಿಡ್ತೀವಿ ಸರ್. ಸೊ ಇದನ್ನ ಕೇಳಿದ ತಕ್ಷಣ ಆಡಿಯನ್ಸ್ ಆಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ನಾನು ಪ್ರಶಂಸಿದ್ರಲ್ಲ, ಆ ಪ್ರಶಂಸೆ ನನ್ನಲ್ಲಿ ಇನ್ನೂ ಬೆಳಿಬೇಕು. ಆ ಒಂದು ಅದು ನನಗೆ ಪಾಸಿಟಿವ್ ವೈಬ್ ಕೊಡ್ತಾ ಇತ್ತು ಸರ್, ಅವರ ಪ್ರಶಂಸೆ. ಸೊ ಆದ ಕಾರಣದಿಂದಾಗಿ ನಾನು ಅದನ್ನು ಬೆಳೆಸ್ಕೊಂತಾನೆ ಬಂದಷ್ಟೇ ಸೇಸ್ ಕರೇಜ್. ನನಗೆ ಭಯ ಅಂತಂದು ಯಾವ ಇದುವರೆಗೂ ಯಾವ ಕ್ಷಣದಲ್ಲಿ ಆಗಿಲ್ಲ ಸರ್. ಅದು 100 ಜನ ಆಗಿರ್ಬೋದು, 1000 ಜನ ಆಗಿರ್ಬೋದು, 1,000 ಜನ ಆಗಿರ್ಬೋದು, ಅವ್ರ ಮುಂದೇನೋ ನಾನು ನಿಂತು ಮಾತಾಡ್ತೀನಿ, ಹಾಡ್ತೀನಿ ಅಂದ್ರೆ ಆ ಒಂದು ಇನಿಷಿಯಲ್ ಡೇಸೇ ನನಗೆ ಕಾರಣ ಸರ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 37 77.
1: And ಆ ಜರ್ನಿ ಬಗ್ಗೆ, ಸ್ಟೇಜ್ ಫಿಯರ್ ಇಲ್ಲದೆ ಇರೋ ಆ ಫಸ್ಟ್ ಸ್ಟ್ಯಾಂಡರ್ಡ್ ಜರ್ನಿ ಬಗ್ಗೆ ತಾವು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು. ಈಗ ಮುಖ್ಯವಾಗಿ ಸೋಲು ಗೆಲುವು ಇದ್ದೇ ಇರುತ್ತೆ. ನೀವು ಎಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿರ್ತೀರಾ, ಕಾಂಪಿಟಿಷನ್, ಸಿಂಗಿಂಗ್ ಕಾಂಪಿಟಿಷನ್ಗಳಲ್ಲಿ ಸೋಲು ಗೆಲುವು. ಮೊದಲು ಸೋಲಿನ ಬಗ್ಗೆ ಮಾತನಾಡೋಣ. ಸೋಲು ನೀವು ಯಾವತ್ತಾದ್ರೂ ಕಂಡಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ಕಾಂಪಿಟಿಷನ್, ಎನಿ ಕಾಂಪಿಟಿಷನ್, ಅದು ಗೀತೆ ಅಂತ ಇಲ್ಲ ಜೀವನದಲ್ಲಿ, ಏಕೆಂದ್ರೆ ಇದು ಯುವಧ್ವನಿ. ಯುವಕ ಯುವತಿಯರಿಗೆ ಒಂದು ಒಳ್ಳೆ ಮೆಸೇಜು ಸಿಗುತ್ತೆ. ಸೋಲು ನೀವು ಯಾವತ್ತಾದ್ರೂ ಕಂಡ್ರೆ ಅಥವಾ ಸೋಲು ನಿಮ್ಮ ಜೀವನದಲ್ಲಿ ಬಂದ್ರೆ ಹೇಗೆ ನೀವು ಅದನ್ನ ಎದುರಿಸ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಖಂಡಿತ ಸರ್, ಮೊದಲಿಗೆ ನಾನು ಫೇಸ್ ಮಾಡಿದ್ದೆ ಸೋಲನ ಸರ್. ನನ್ನ ಪ್ರಾರಂಭದ ಕಾಂಪಿಟೇಷನ್ ನಾನು ಸೋಲಿಂದ ಅನುಭವಿಸಿದೆ. ಅದನ್ನ ನಾನೇನು ನೆಗೆಟಿವ್ ಆಗಿ ತಗೊಂಡಿಲ್ಲ ಸರ್, ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ. ಯಾಕಂದ್ರೆ ಅದು ಪ್ರಾರಂಭದ ದಿನಗಳಾಗಿರ್ಬೋದಲ್ಲ, ನಾನೇನು ಕಲ್ತಿಲ್ಲ, ಸಂಗೀತವನ್ನು ಕಲ್ತಿಲ್ಲ ಅನ್ನೋದನ್ನ ನನ್ನ ಮನಸ್ಸಲ್ಲಿತ್ತು. ಸೊ ಕಲ್ತವ್ರ ಮುಂದೆ ನಾನೇನು ಅಲ್ಲ, ಕಲಿಕೆ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಸರ್. ಸೊ ಕಲಿತವ್ರು ಬಂದಿದಾರಲ್ಲ, ನಾನು ಬಂದಿಲ್ಲ ಅಂದ್ರೆ ನಂಗೆ ಬೇಜಾರಿಲ್ಲ. ಕಲಿತವ್ರು ಕಲಿಕೆ ಬಂದಿದೆ, ಸಂಗೀತ ಬಂದಿದೆ ಅಲ್ಲಿ. ಸೊ ಆದ ಕಾರಣದಿಂದಾಗಿ ನಾನು ಅದನ್ನು ಧನಾತ್ಮಕವಾಗಿ ತಗೊಂಡೆ. ಆ ಸೋಲು ಇಂಪಾರ್ಟೆಂಟ್ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ, ಅದು ಸಿಂಗಿಂಗ್ ಆಗಿರ್ಬೋದು, ಬೇರೆ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಾಗಿರ್ಬೋದು, ಸೋಲು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಇನ್ನೊಂದು ಮ್ಯಾಟರ್ ಸರ್, ತಾವು ಹೇಳಿದ್ರಿ ಸ್ಟೇಟ್ ಲೆವೆಲ್ ಗೆದ್ದಿದ್ದೀನಿ ಅಂತ. ಸರ್, ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸರ್, ಗೆದ್ದಿಲ್ಲ ನಾನು ಅಲ್ಲಿ. ಅಲ್ಲಿ ಸಹ ನಾನು ಸೋಲನ್ನು ಅನುಭವಿಸಿದೆ. ಯಾಕಂದ್ರೆ ಅಲ್ಲಿ ಅಲ್ಲಿ ಬಂದಿರತಕ್ಕಂಥ ನನ್ನ ಪ್ರತಿಸ್ಪರ್ಧಿಗಳು ಅನೇಕ ರೀತಿಯ ಸಂಗೀತದಲ್ಲಿ ಬಹಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರ ಮುಂದೆ ನಾನು ಪಾರ್ಟಿಸಿಪೇಟ್ ಮಾಡಿ ಆಡಿದ್ದೀನಲ್ಲ ಅನ್ನೋದು ಖುಷಿ ಇದೆ ಅನ್ನೋದು ಬಿಟ್ಟರೆ ನಾನು ಸೋಲು ಕಂಡೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸರ್. ತಮಗ ಗೊತ್ತಿರ್ಬೋದು ಸರ್, ಇತ್ತೀಚಿನ ಸರಿಗಮಪ ಆಡಿಷನ್ ಅಲ್ಲಿ ಅನನ್ಯ ಭಟ್ ಅಂತಂದೇಳಿ, ಅನನ್ಯ ಭಟ್ ಅವರು ನನ್ನ ಜಿಲ್ಲಾ ಮಟ್ಟದ ಎರಡನೇ ಬಾರಿ ಭಾಗವಹಿಸಿದಾಗ ಅವರು ನನ್ನ ಪ್ರತಿಸ್ಪರ್ಧಿ ಸರ್. ನನಗೆ ನಾನಲ್ಲಿ ಆಡಿದೆ ಅನ್ನೋಕ್ಕಿಂತ ನನ್ನ ಪ್ರತಿಸ್ಪರ್ಧಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಿ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರಿಗೆ ಚಿರಪರಿಚಯ ಆಗಿರ್ತಕ್ಕಂಥ ಅನನ್ಯ ಭಟ್ ನನ್ನ ಪ್ರತಿಸ್ಪರ್ಧಿ ಆಗಿದ್ರಲ್ಲ ಅನ್ನೋದು ನಂಗೆ ಖುಷಿ ಸಿಕ್ತು ಸರ್. ಸೊ ಈ ರೀತಿಯಾಗಿ ನನ್ನ ಸೋಲುಗಳನ್ನ ಧನಾತ್ಮಕವಾಗಿ ನಾನು ಅದನ್ನ ಬದಲಾವಣೆ ಮಾಡಿಕೊಂಡು ಅದನ್ನ ಇನ್ನೂ ನನ್ನ ಹವ್ಯಾಸವಾಗಿ ಇಟ್ಕೊಂಡಿದ್ದೀನಿ ಸರ್. ನಾನು
1: ಒಂದು ಒಳ್ಳೆ ಮೆಸೇಜ್ ಆಯ್ತು. ಏಕೆಂದ್ರೆ ಒಂದ್ ಸ್ಮಾಲ್ ಸೋಲ್ ಕಂಡ್ರೆ ಸಾಕು, ಮನ್ಸೋತ್ ಬಿದ್ದ ಕುತ್ ಬಿಡ್ತಾರೆ ಅಂಡ್ ಗಿವ್ ಅಪ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ತಾವು ಅದನ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ತಗೊಂಡ್ರೆ. ಅಂಡ್ ಬಹಳ ಮುಖ್ಯವಾಗಿ ತಮ್ಮ ಕಡೆ ಒಂದು ವಿಷಯವನ್ನ ನೋಡ್ತಾ ಇದ್ದೇನೆ ನಾನು, ಪ್ರಾಮಾಣಿಕವಾಗಿ ತಾವು ಮಾತನಾಡ್ತಿದ್ದೀರಾ. ಸ್ಟೇಟ್ ಲೆವೆಲ್ ಗೆದ್ದಿಲ್ಲ ಸರ್ ನಾನು ಅಂತ ಹೇಳಿದ್ರೆ ಅಲ್ಲಿ ಮಟ್ಟ ಹೋಗಿ ಅಲ್ಲಿಯೂ ಸೋಲ್ ಕಂಡೆ ಅಂತ ಹೇಳಿದ್ರೆ, ಜೀವನದಲ್ಲಿ ಪ್ರಾಮಾಣಿಕವಾಗಿರೋದು ಎಷ್ಟು ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ
2: ಸರ್. ಪ್ರಾಮಾಣಿಕತೆ ಎಲ್ಲರ ಜೀವನದಲ್ಲಿ ಬೇಕೇ ಬೇಕು ಸರ್. ಯಾಕಂದ್ರೆ ಸುಳ್ಳನ್ನ ನಾವು ಎಲ್ಲಿವರೆಗೂ ಕಾಪಾಡ್ಕೋಬಹುದು ಅನ್ನೋದನ್ನ ನಾವು ಒಂದ್ ಹಂತ ಬರುತ್ತೆ ಸರ್. ಸತ್ಯ ಯಾವತ್ತಾದ್ರೂ ಬಯಲಿಗೆ ಬರಲೇಬೇಕಾಗುತ್ತೆ ಸರ್. ಪ್ರಾಮಾಣಿಕತೆ ಅನ್ನೋದಿದ್ರೆ ನಾವು ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಎತ್ತಿಡಿ ಅವಶ್ಯಕತೆ ಇಲ್ಲ ಸರ್. ಪ್ರಾಮಾಣಿಕತೆ ಒಂದು ಕನ್ನಡಿ ಇದ್ದಂತೆ ಸರ್. ನಾವೇನಿರ್ತೀವಿ, ನಮ್ಮ ಮಂತ್ರಾಲಯ ಏನಿರುತ್ತೆ ಅದನ್ನ ರಿಫ್ಲೆಕ್ಟಿವ್ ಆಗಿ ತೋರಿಸಿ ತೋರಿಸುತ್ತೆ ಸರ್. ಸೊ ಪ್ರಾಮಾಣಿಕತೆ ಅನ್ನೋದು ಪ್ರತಿಯೊಬ್ಬರ ಜೊತೆ ಇಲ್ಲಿರಬೇಕು ಸರ್. ಅದು ಹುಟ್ಟಿನಿಂದ ಹಿಡಿದು ಸಾಯವರೆಗೂ ಪ್ರತಿ ಹಂತದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಲ್ಲಿ ತಮ್ಮನ್ನ ಒಳಗೂಡಿಸ್ಕೋಬೇಕು ಸರ್. ಪ್ರಾಮಾಣಿಕತೆ ಅದು ಅವರ ಅಂತರಾಳವನ್ನ ತಿಳಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು
1: ಕಲೆ ಬಗ್ಗೆ ತಾವು ಮಾತನಾಡುವಾಗ ತಾವು ಹೇಳಿದ್ರಿ ಕಿ ಸ್ಟೇಟ್ ಲೆವೆಲ್ ನಾನು ಗೆದ್ದಿಲ್ಲ, ಆದ್ರೂ ನೀವು ಆ ಲೆವೆಲ್ಗೆ ಹೋದ್ರಿ. ಈಗ ಮುಖ್ಯವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಎಷ್ಟು ಮುಖ್ಯ, ಏಕೆಂದ್ರೆ ಈಗ ಬಹಳ ಕಮ್ಮಿ ಆಗ್ತಾ ಇದೆ ಆ ಒಂದು ಪಾರ್ಟಿಸಿಪೇಟ್ ಮಾಡುವುದೇ ಇಲ್ಲ. ಏಕೆಂದ್ರೆ ಅವ್ರ ತಿಳ್ಕೋತಾರೆ ನಾನು ಸೋಲ್ತೇನೆ, ನಾನು ಗೆಲ್ಲೋದಿಲ್ಲ, ಇದು ಅದು ಅಂತ. ಭಾಗವಹಿಸುವಿಕೆ ಎಷ್ಟು ಮುಖ್ಯ, ಅದ್ರ ಬಗ್ಗೆ ತಿಳಿಸಿ
2: ಸರ್. ಭಾಗವಹಿಸಿಕೆ ಅನ್ನೋದು ಅತಿ ಮುಖ್ಯ ಸರ್ ಎಲ್ಲರ ಜೀವನದಲ್ಲಿ. ಯಾಕಂದ್ರೆ ಈಗ ನಾವು ಸಕ್ಕರೆ ಹೇಗಿದೆ ಅಂತ ಹೇಳ್ಬೋದು ಸರ್, ಸಿಹಿ ಅಂತ ಹೇಳ್ಬೋದು. ಆ ಸಿಹಿ ಹೇಗಿದೆ ಅಂತಂದು ಹೇಳಕ್ಕಾಗಲ್ಲ ಸರ್, ಅದನ್ನ ಅನುಭವಿಸಿದ ಮೇಲೆ ಅವ್ರಿಗೆ ಗೊತ್ತಾಗೋದು. ಸೊ ನಾವು ಭಾಗವಹಿಸೋಕ್ಕೂ ಮುಂಚೆ ನಾನು ಸೋಲ್ತೀನಿ, ನಾನು ಗೆಲ್ಬಹುದು ಅನ್ನೋದು ಕನಸು ಕಾಣೋಕ್ಕೂ ಮುಂಚೆ ಭಾಗವಹಿಸಿದ ಮೇಲೆ ತಾನೇ ಸರ್ ಗೊತ್ತಾಗೋದು ನಾವು ಸೋಲ್ತೀವ, ನಮ್ಮ ಕೆಪಾಸಿಟಿ ಏನು, ನಾವು ಇದರಲ್ಲಿ ಅರ್ಹನ, ನಾನು ಎಷ್ಟರ ಮಟ್ಟಿಗೆ ಇದರಲ್ಲಿ ಪ್ರಬಲನಾಗಿದ್ದೇನೆ ಅಂತದ್ದು ಅನ್ನೋ ಒಂದು ಮ್ಯಾಟರ್ ಬರೋದು ಭಾಗವಹಿಸಿಕೆಯಿಂದನೇ ಸರ್. ಸೊ ಭಾಗವಹಿಸಿದ ಮೇಲೆ ನಮ್ಮ ಒಂದು ಸಾಮರ್ಥ್ಯ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಭಾಗವಹಿಸಿಕೆ ಅತಿ ಮುಖ್ಯ ಸರ್ ಪ್ರತಿ ಹಂತದಲ್ಲಿ, ಪ್ರತಿ ಕ್ಷೇತ್ರದಲ್ಲಿ, ಪ್ರತಿ ನಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಮುಖ್ಯ ಸರ್ ಇದು ಭಾಗವಹಿಸಿಕೆ ಅನ್ನೋದು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಬಿ ಎಡ್ KSR ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿ ಮೇಘರಾಜ್ ಅವರು, ಇವರು ಗಾಯಕರು ಕೂಡ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಾವು ಹೇಳಿದ್ರೆ ಕಿ ಪ್ರಾಮಾಣಿಕವಾಗಿರಬೇಕು ಅಂಡ್ ಭಾಗವಹಿಸುವಿಕೆ ಬಹಳ ಮುಖ್ಯ ಅಂತ. ಬನ್ನಿ ಶಿಕ್ಷಕರು ಆಗ್ಲಿಕ್ಕೆ, ನೀವು ಈಗ ಸೆಕೆಂಡ್ ಇಯರ್ ಬಿ ಎಡ್ ಕೋರ್ಸ್ ಮಾಡ್ತಾ ಇದ್ದೀರಾ, ಶಿಕ್ಷಕರು ಆಗ್ಬೇಕು ಅನ್ನೋದು ಒಂದು ಲಾಸ್ಟ್ ಆಪ್ಷನ್ ಇರ್ತಾರೆ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂಡ್ ಶಿಕ್ಷಕರು ಎಷ್ಟು ಮಹತ್ವ ಒಂದು ದೇಶದಲ್ಲಿ, ಅದ್ರ ಬಗ್ಗೆ ತಿಳಿಸಿ
2: ಸರ್. ಶಿಕ್ಷಕ ಕ್ಷೇತ್ರ ಅನ್ನೋದು ಇದು ಎಲ್ಲಾ ಕ್ಷೇತ್ರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಇದು ಬಹಳ ವ್ಯಾಲ್ಯೂಯಬಲ್ ಸರ್. ಇದು ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಬಹಳ ಹಿಂಜರಿತಾರೆ ಸರ್. ಯಾಕಂದ್ರೆ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು ಸರ್. ಆದ್ರೆ ಶಿಕ್ಷಕ ವೃತ್ತಿ ಎಷ್ಟು ಶ್ರೇಷ್ಠ ಅನ್ನೋದಾತಪ್ಪ ಅಂದ್ರೆ, ನಾವು ಈ ಇತ್ತೀಚಿನ ದಿನಗಳು ನಾವು BPT ಅಂತ ಸರ್, ಪ್ರಾಯೋಗಿಕ ಪಾಠ ಬೋಧನೆ ಅಂತ ಮಾಡಿ ಬರ್ತೀವಿ ಸರ್. ಇನ್ನು ನಾವು ಟೀಚರ್ ಟ್ರೈನೀಸ್. ಸೊ ಆ ಒಂದು ಅಂತ ದಿನದಲ್ಲಿ ನಮ್ಮನ್ನ ಪ್ರಾಕ್ಟಿಸ್ ಸೆಷನ್ ಅಂತ ಕಳಿಸ್ತಾರೆ ಸರ್. ಅಲ್ಲಿ ಹೋದಾಗ ನಾವು ಜಸ್ಟ್ 1 ತಿಂಗಳು 2 ತಿಂಗಳು ಅಷ್ಟೇ ಬೋಧನೆ ಮಾಡಿ ಬಂದಿರ್ತೀವಿ ಸರ್. ಆ ಹುಡುಗರು ನಮ್ಮನ್ನು ಇವಾಗಲೂ ನೆನಪಿಟ್ಕೊಂಡು ಕಂಡಾಗ, ಸರ್ ನಮ್ಮ ನಮಸ್ತೆ ಸರ್ ಅಂತ ಹೇಳಿ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಸರ್, ಆ ಒಂದು ಪಾಸಿಟಿವ್ ವೈಬ್, ಆ ಒಂದು ರೆಸ್ಪೆಕ್ಟ್ ಇನ್ ಯಾವುದೇ ಕ್ಷೇತ್ರದಲ್ಲಿ ಸಿಗಲ್ಲ ಸರ್. ಸರ್ ನಮಸ್ತೆ, ನಾನ್ ನಿಮ್ ಸ್ಟೂಡೆಂಟ್ ಸರ್ ಅಂತ ಹೇಳ್ಕೊಡ್ತಾರೆ ಸರ್, ಆ ಒಂದು ಮಮತೆ, ಆ ಒಂದು ಗೌರವದ ಮುಂದೆ ಬೇರೆ ಯಾವುದೇ ಕೋಟಿ ರೂಪಾಯಿ ಸ್ಯಾಲರಿ ಇದ್ರು ಆ ಒಂದು ಜಾಬ್ ನಾನು ಶೂನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಶಿಕ್ಷಕ ವೃತ್ತಿ ಇಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ, ಅದು ಇಡೀ ಸಮಾಜವನ್ನು ಕಟ್ಟೋಕೆ ಬಹಳ ಹೆಲ್ಪ್ ಮಾಡುತ್ತೆ ಸರ್. ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಂತ ನಾವು ಹೇಳ್ತೀವಿ ಸರ್. ನಾವು ಮಕ್ಕಳಲ್ಲಿ ಯಾವ ರೀತಿ ಬೇರೂರ್ತೀವಿ, ಯಾವ ಯಾವ ವಿಷಯಗಳನ್ನ ನಾವು ತುಂಬತೀವಿ, ಅದನ್ನ ಯಾವ ರೀತಿ ಅವರಲ್ಲಿ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಅದನ್ನೇ ಮಕ್ಕಳು ರೂಢಿಸಿಕೊಂಡು ತಮ್ಮ ಜೀವನದಲ್ಲಿ ಸಾಕ್ತಾರೆ. ನಾವು ಒಳ್ಳೆ ವಿಚಾರಗಳನ್ನ, ಒಳ್ಳೆ ಮೌಲ್ಯಗಳನ್ನ ತುಂಬಿದ್ರೆ ಇಮಿಡಿಯೇಟ್ಲಿ ಮಕ್ಕಳು ಒಳ್ಳೆಯವರಾಗಿ ಬೆಳಿತಾರೆ ಸರ್, ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದೇ ಪಡಿತಾರೆ ಸರ್. ಸೊ ಅದಕ್ಕಾಗಿ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠ ವೃತ್ತಿ, ಪ್ರತಿಯೊಬ್ಬರು ಶಿಕ್ಷಕ ವೃತ್ತಿಗೆ ಬರಬೇಕಂತ ನಾ ಈ ಒಂದು ಮೂಲಕ ಕೇಳ್ಕೊತೀನಿ ಸರ್. ನಾನು
1: ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಶಿಕ್ಷೆ ಬಗ್ಗೆ ಒಂದು ಪಾಯಿಂಟ್ ಬಂದೇ ಬರುತ್ತೆ, ಆದರೆ ಇತ್ತೀಚಿನ ದಿನದಲ್ಲಿ ಶಿಕ್ಷೆ ಇಲ್ಲದ ಶಿಕ್ಷಣ ಆಗಿಬಿಟ್ಟಿದೆ. ನೀವು ನನಗನ್ಸೋ ಮಟ್ಟ ಅದನ್ನು ಅನುಭವಿಸಿರ್ತೀರಾ. ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಶಿಕ್ಷಕರ ಕಡೆಯಿಂದ ಶಿಕ್ಷೆಯನ್ನು ಬಹಳಷ್ಟು ಬಾರಿಗೆ ತಗೊಂಡಿದ್ದೇವೆ. ಆ ಶಿಕ್ಷೆ ಇತ್ತು ಅಂತಾನೆ ಉತ್ತಮ ಒಂದು ಶಿಕ್ಷಣ ಬಂತು, ಒಳ್ಳೆಯ ಗುಣಗಳು ನಮ್ಮಲ್ಲಿ ಬಂತು. ಶಿಕ್ಷೆ ಇಲ್ಲದ ಶಿಕ್ಷಣ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಶಿಕ್ಷಕರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ
2: ಸರ್? ಶಿಕ್ಷೆ ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎರಡು ರೀತಿಯಲ್ಲಿ ನಾವು ಕಾಣ್ತೀವಿ ಸರ್. ಈಗ ನಾವು ಬಾಲ್ಯದ ದಿನಗಳಲ್ಲಿ ನಮ್ಮ ಮಾನಸಿಕತೆ ಅಷ್ಟು ದೃಢವಾಗಿ ಬೆಳೆದಿರಲ್ಲ ಸರ್. ನಾವು ಇತ್ತೀಚಿನ ಅಭ್ಯಾಸ ಮಾಡ್ತೀವಿ ಸರ್, ನಮ್ಮ ಬಿ ಎಡ್ ಅಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಅನ್ನ ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ಅದರಲ್ಲಿ ಹಂತಗಳು ಬರ್ತವೆ ಸರ್, ವಿದ್ಯಾರ್ಥಿಗಳ ಒಂದು ಮಾನಸಿಕತೆಯ ಹಂತಗಳು. ಆ ಒಂದು ಈ ಏಜ್ ಇಂದ ಹಿಡಿದು ಈ ವೇಜ್ ವರೆಗೂ ಈ ಮಕ್ಕಳು ಈ ಒಂದು ವಿಚಾರಗಳ ಬಗ್ಗೆ ಅರಿತಿರ್ತಾರೆ, ಈ ವಿಚಾರಗಳಿಗೆ ಸ್ಪಂದಿಸ್ತಾರೆ ಅಂತ ಕೇಳ್ತಿರ್ತೀವಿ. ಆ ಹಂತದಲ್ಲಿ ಅವರಿಗೆ ನಾವು ಮಾನಸಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಶಿಕ್ಷೆಯನ್ನು ಕೊಡಕ್ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ಮಕ್ಕಳ ಬೆಳವಣಿಗೆ ಆಗಿರಲ್ಲ ಸರ್. ಅದಕ್ಕೋಸ್ಕರ ನಾವು ಅಲ್ಲಿ ದೈಹಿಕವಾಗಿರ್ತಕ್ಕಂಥ ಕೆಲವೊಂದು ಶಿಕ್ಷೆಗಳನ್ನು ಕೊಡಬೇಕಾಗುತ್ತೆ ಸರ್. ಯಾಕಂದ್ರೆ ಭಯದ ಮೂಲಕ ಆದರೂ ಅವರಿಗೆ ಕಲಿಕೆಯನ್ನು ನಾವು ಕಲಿಸಬಹುದಲ್ಲ. ಸೊ ಒಳ್ಳೇದನ್ನ ಕಲಿಸಕ್ಕೆ ಅದಕ್ಕೆ ಶಿಕ್ಷೆ ಅದು ಕೆಟ್ಟದ್ದು ತಪ್ಪದ್ದು ಅಂತ ನಾವು ನಿರ್ಣಯ ಮಾಡ್ಬಿಡ್ತು ಸರ್. ಕಲಿಕೆ ಆಗಿರಬೇಕು, ಕಲಿಕೆ ಯಾವ ರೀತಿ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಅದು ಶಿಕ್ಷೆ ಮೂಲಕ ಆಯ್ತು ಅಥವಾ ಬೇರೆ ರೀತಿ ಅಂತ ಇಲ್ಲ ಸರ್, ಶಿಕ್ಷೆ ಬೇಕು ಸರ್ ಮನುಷ್ಯನಿಗೆ. ಶಿಕ್ಷೆಯಿಂದ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ತಿದ್ಕೊಂಡು ಒಳ್ಳೆ ರೀತಿ ಒಳ್ಳೆ ದಾರಿಯಲ್ಲಿ ಬರೋಕೆ ಅನುಕೂಲ ಆಗುತ್ತೆ ಸರ್. ಶಿಕ್ಷೆ ಬೇಕು ಸರ್, ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು ಸರ್. ಶಿಕ್ಷೆಯಿಂದ ಕಲಿತಕ್ಕಿರ್ತಕ್ಕಂಥ ಕಲಿಕೆ ಶಾಶ್ವತವಾಗಿ ಉಳಿಯುತ್ತೆ ಸರ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರ ಸ್ನೇಹಿತರೆ. ಇದು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ KSR BEd ಕಾಲೇಜ್ ಬೆಳಗಾವಿಯಲ್ಲಿ ಸೆಕೆಂಡ್ ಇಯರ್ ಇಂಗ್ಲಿಷ್ ಓದ್ತಾ ಇರೋ ಮೇಘರಾಜ್ ಅವರು, ಇವರು ಗಾಯಕರು ಕೂಡ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ತಮ್ಮ ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ನೀವು ಚೂಸ್ ಮಾಡಿದ್ದೀರಾ, ಅದಕ್ಕೆ ಯಾರು ಮೋಟಿವೇಶನ್ ಅಂಡ್ ಇಂಗ್ಲಿಷ್ ಟೀಚರ್ ಆಗೋ ನಿಮ್ಮ ಒಂದು ಸ್ಫೂರ್ತಿ ಯಾರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಖಂಡಿತ ಸರ್, ಯಾಕಂದ್ರೆ ನಾವು ಬೆಳೆದಿರತಕ್ಕಂಥದ್ದು ಹಳ್ಳಿ ವಿಭಾಗದಲ್ಲಿ ಸರ್ ಇವಾಗ. ಸೊ ನಮ್ಮ ಕಲಿಕೆ ಪ್ರಾರಂಭದ ದಿನಗಳಲ್ಲಿ ಶಿಕ್ಷಕರು ತಮ್ಮ ಸಾಮರ್ಥ್ಯ ಎಷ್ಟಿರುತ್ತಷ್ಟು ಬಳಸಿ ನಮಗೆ ಇಂಗ್ಲಿಷ್ ಅನ್ನ ಕಲಿಸೋಕೆ ಪ್ರಯತ್ನ ಪಡ್ತಾರೆ ಸರ್. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಳ್ಳಿ ವಾತಾವರಣ ಆಗಿರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷಣದಲ್ಲಿ ಇಂಗ್ಲಿಷ್ ಅಷ್ಟು ನಮ್ಮ ಪ್ರಭಾವ ಬೀರಲಿಲ್ಲ ಸರ್. ಸೊ ಆದ ಕಾರಣದಿಂದ ನಾವು ಅನುಭವಿಸಿರ್ತಕ್ಕಂಥ ಒಂದು ಆ ಒಂದು ಸೋಲನ್ನ ಅಥವಾ ಏನು ಆ ಒಂದು ಕಲಿಕೆಯಲ್ಲಿರ್ತಕ್ಕ ಆ ಒಂದು ವಿಷಯದಲ್ಲಿ ಹಿಂದುಳಿದಿರ್ತಕ್ಕಂಥ ಕಾರಣ ಇನ್ನೊಬ್ರು ನಮ್ಮ ಮಕ್ಕಳು ನಮ್ಮ ಹಳ್ಳಿ ವಿಭಾಗದಲ್ಲಿರ್ತಕ್ಕಂಥ ಮಕ್ಕಳು ಕಲಿಬಾರ್ದು ಸರ್. ಯಾಕಂದ್ರೆ ಹಳ್ಳಿ ವಿಭಾಗದ ಮೂಲಕ ಹಳ್ಳಿ ಒಂದು ಭಾಷೆಯ ಮೂಲಕ ಅವರಿಗೆ ಶಿಕ್ಷಣವನ್ನು ಕಲಿಸಬೇಕು, ಅದೇ ಎಸ್ಪೆಷಲಿ ಇಂಗ್ಲಿಷ್ ಅವರಲ್ಲಿ ಅದನ್ನ ಬೆಳೆಸಬೇಕು, ಪ್ರಾರಂಭ ದಿನಗಳಲ್ಲೇ ಬೆಳೆಸಬೇಕು ಅನ್ನುವ ವಿಚಾರ ಕಾರಣದಿಂದಾಗಿ ನಾನು ಇಂಗ್ಲಿಷ್ ಅನ್ನ ನಾನು ಚೂಸ್ ಮಾಡಿಕೊಂಡೆ ಸರ್. ಈಗ ಸಿಟಿ ಒಂದು ವಾತಾವರಣದಲ್ಲಿ ಮಕ್ಕಳು ಇಂಗ್ಲಿಷ್ ಅನ್ನು ಸುಲಭವಾಗಿ ಕಲ್ತು ಬಿಡ್ತಾರೆ ಸರ್. ಹಳ್ಳಿ ವಾತಾವರಣದಲ್ಲಿ ಆ ರೀತಿ ಇರಲ್ಲ, ಇಂಗ್ಲಿಷ್ ಅನ್ನೋದು ಸ್ವಲ್ಪ ಟಫ್ ಆಗಿರುತ್ತೆ ಸರ್ ಅವರಿಗೆ. ಸೊ ಆದ ಕಾರಣದಿಂದಾಗಿ ನಾನು ಅಲ್ಲಿವನಾಗಿರೋ ಕಾರಣದಿಂದಾಗಿ ಆ ಒಂದು ಅವಗುಣಗಳನ್ನ ಗುಣಗಳನ್ನ ತಿಳ್ಕೊಂಡು ಅವರಿಗೆ ಟೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇಂಗ್ಲಿಷ್ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡೆ ಸರ್. ನಾನು
1: ಬಹಳ ಒಳ್ಳೆ ಉದ್ದೇಶ ನಿಮ್ದು ಶಿಕ್ಷಕರಾಗ್ಲಿಕ್ಕೆ ಅಂಡ್ ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಮಾತನಾಡುವುದು ಎಷ್ಟು ಮುಖ್ಯ, ಏಕೆಂದ್ರೆ ಶಿಕ್ಷಕರು ನೀವು, ಗಾಯಕರು ನೀವು, ಕಲೆ ಅಂಡ್ ಶಿಕ್ಷಣ ಎರಡೂ ಇದರಲ್ಲಿ ತಾವು ಇದ್ದೀರ. ಕಮ್ಯುನಿಕೇಶನ್ ಎಷ್ಟು ಮುಖ್ಯ, ಮೇಘರಾಜ್ ಅವರೇ ಅದ್ರ ಬಗ್ಗೆ
2: ಸರ್? ಕಮ್ಯುನಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಕಮ್ಯುನಿಕೇಶನ್ ಇಲ್ಲದೆ ನಾವು ವಿದ್ಯಾರ್ಥಿಗಳ ಹತ್ರ ಡೀಲ್ ಮಾಡಕ್ ಆಗೋದಿಲ್ಲ ಸರ್. ಯಾಕಂದ್ರೆ ಶಿಕ್ಷಣ ಅನ್ನೋದು ಇಲ್ಲಿ ಬರೀ ಶಿಕ್ಷಕರು ನಿಂತ್ಕೊಂಡು ಪಾಠ ಮಾಡಿ ಹೋಗೋದಲ್ಲ. ಯಾಕಂದ್ರೆ ಮಕ್ಕಳಿಗೆ ಆ ಒಂದು ವಿಷಯ ಅರ್ಥ ಆಗಿದೆಯಾ ಇಲ್ವಾ, ಅವರಲ್ಲಿ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡ್ರು, ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರು, ನೆಗೆಟಿವ್ ಆಗಿ ತಗೊಂಡ್ರು ಅನ್ನೋದು ಇಂಪಾರ್ಟ್ ಆಗುತ್ತೆ ಸರ್. ಸೊ ಆ ಒಂದು ಟೈಮಲ್ಲಿ ಸಂವಹನ ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟ್ ಆಗುತ್ತೆ ಸರ್. ನಾವು ಮಾಡಿರ್ತಕ್ಕಂಥ ಬೋಧನೆ ಎಷ್ಟು ಮಟ್ಟಿಗೆ ಅವ್ರಿಗೆ ಪರಿಣಾಮ ಬೀರ್ತು, ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ನೀವು ತಿಳಿತಾ ಇಲ್ಲ ಬೇಕಾದ್ರೆ ವಾಪಸ್ ನಮ್ಮನ್ನು ಕೇಳ್ಬೋದು ನೀವು ಎಂಬ ಮಾತನ್ನ ನಾವು ಹೇಳಬೇಕಾಗುತ್ತೆ ಸರ್ ಟೀಚಿಂಗ್ ಮಾಡುವಾಗ. ಆದ ಕಾರಣದಿಂದಾಗಿ ಕಮ್ಯುನಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್ ಇನ್ ಎವ್ರಿ ಫೀಲ್ಡ್, ಎವ್ರಿ ಟೈಮ್ ಸರ್ ಕಮ್ಯುನಿಕೇಶನ್. ಯಾಕಂದ್ರೆ ನಾವಾಗಿ ತಿಳ್ಕೊಳಕ್ಕಿನ್ನ ಅದು ಕಮ್ಯುನಿಕೇಶನ್ ಮಾಡಿ ಡೀಲ್ ಮಾಡಿದ್ರೆ ಆ ಒಂದು ಕೆಲಸ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸಕ್ಸಸ್ ಆಗುತ್ತೆ ಸರ್.
1: ಈಗ ತಮ್ಮ ಕಲೆ ಬಗ್ಗೆ ಮಾತನಾಡೋಣ. ಜೂನಿಯರ್ SPB ಅಂತ ತಮಗೆ ಕರೀತಾರೆ. ಅಂತ ಸಂದರ್ಭದಲ್ಲಿ ಖಂಡಿತ ಈ ಕಾರ್ಯಕ್ರಮದಲ್ಲಿ ಒನ್ ಲೈನ್ ನಿಮ್ಮ SPB ಅವರ ಫೇವರೇಟ್ ಗೀತೆ ನೋಡಿ. SPB ಅವರು ನಮ್ಮೊಂದಿಗೆ ಇಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮೊಂದಿಗೆ ಇಲ್ಲ, ಆದ್ರೆ ಹೇಳ್ತಾರೆ ಕಲಾವಿದರು ನಮ್ಮೊಂದಿಗೆ ಇರುವುದಿಲ್ಲ, ಆದ್ರೆ ಅವರ ಕಲೆ ಖಂಡಿತ ನಮ್ಮೊಂದಿಗಿರುತ್ತೆ. ಅದ್ರ ಬಗ್ಗೆ ಆ ಒನ್ ಲೈನ್ ನೀವು ತಯಾರು ಮಾಡಿಟ್ಕೊಳ್ಳಿ ತಮ್ಮ ಮನಸ್ಸಲ್ಲಿ. ಅದರೊಂದಿಗೆ ಈಗ ಗಾಯಕರು ಆಗುವ ಒಂದು ಅದ್ರ ಬಗ್ಗೆ ಜರ್ನಿ ಬಗ್ಗೆ ತಾವು ತಿಳಿಸಿದ್ರಿ, ಅದರ ಫ್ಯೂಚರ್ ಅದರ ಭವಿಷ್ಯ ಏನು, ನಿಮ್ಗೆ ಏನ್ ಮಾಡಬೇಕು ಈ ಒಂದು ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಸ್ವಲ್ಪ.
2: ಖಂಡಿತ ಸರ್, ಯಾಕಂದ್ರೆ ನಾನು ಪ್ರಾರಂಭ ದಿನಗಳಿಂದ ಕಡೆಯಿಂದ ಒಂದು ನನಗೆ ಹವ್ಯಾಸವಾಗಿ ಬದಲಾಗಿಬಿಡುತ್ತೆ ಸರ್ ಹಾಡು ಅನ್ನೋದು. ಆದ ಕಡೆಯಿಂದಾಗಿ ಮತ್ತು ನನ್ನ ಕ್ಷೇತ್ರ ನನ್ನ ಜೀವನವನ್ನು ನಾನು ಕಟ್ಕೋಬೇಕಾಗುತ್ತೆ ಸರ್. ಈಗ ಶಿಕ್ಷಣ ವೃತ್ತಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಇದರಲ್ಲೂ ಸಹ ಹಾಡುಗಾರಿಕೆ ಅನ್ನೋದು ಬಹಳ ಮುಖ್ಯವಾಗಿದೆ ಸರ್. ಯಾಕಂದ್ರೆ ಪಾಠ ಮಾಡುವಾಗ ಬರೀ ನಾವು ಪಾಠ ಮಾಡು ಕಲಿಸು ಬರೀ ಇದರಲ್ಲಿ ತೊಡಗಿದಾಗ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ ಸರ್. ಯಾಕಂದ್ರೆ ಬೇಸರ ಆಗೇ ಆಗುತ್ತೆ ಖಂಡಿತವಾಗಿ. ಆ ಒಂದು ಹಂತದಲ್ಲಿ ನಾವು ಇಂತಹ ಕಲೆಗಳು ಹಾಡುಗಾರಿಕೆ ಇವೆಲ್ಲ ಬರ್ತದೆ ಸರ್. ಯಾಕಂದ್ರೆ ನಾನು ಪ್ರಾರಂಭದಿಂದ ಹೇಳಿದಾಗ ಪ್ರತಿಭಾ ಕಾರಂಜಿ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಬಂದಾಗ ಅಲ್ಲಿ ನಾವು ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಇಂತಹ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಸರ್. ಅಂತ ದಿನಗಳಲ್ಲಿ ನಾವು ಸಹ ಶಿಕ್ಷಕರಾಗಿ ಒಬ್ಬ ಕಲೆಗಾರರಾಗಿ ಹಾಡುಗಾರರಾಗಿ ವಿದ್ಯಾರ್ಥಿಗಳಿಗೆ ಸ್ವತಃ ಶಿಕ್ಷಕರ ಕಲಿಸಿದಾಗ ವಿದ್ಯಾರ್ಥಿಗಳಿಗೆ ಅಂತಹ ವಿಚಾರದಲ್ಲಿ ಬಹಳ ಉತ್ಸಾಹ ಮೂಡುತ್ತೆ ಸರ್. ಉತ್ಸಾಹ ಮೂಡೋ ಜೊತೆಗೆ ಅದನ್ನ ತಮ್ಮಲ್ಲಿ ರೂಢಿಸಿಕೊಳ್ಳೋ ಮೂಲಕ ಕಲೆಯನ್ನ ಬೆಳೆಸ್ಕೋತಾರೆ ಅನ್ನೋದ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು.
1: ಮೇಘರಾಜ್ ಅವರೇ, ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಿದ್ರಿ, ಅದರಲ್ಲಿ ಗಾಯನ ಸ್ಪರ್ಧೆ ಯಾವ ರಾಷ್ಟ್ರಗೀತೆ ಭಕ್ತಿ ಗೀತೆ ಜನಪದ ಗೀತೆ ಬಹಳಷ್ಟು ಇದಿರುತ್ತೆ, ತಾವು ಇದರಲ್ಲಿ ಭಾಗವಹಿಸಿದ್ರೆ ಅದರ ಬಗ್ಗೆ
2: ಸರ್? ನಾನು ಸಾಮೂಹಿಕ ಅಂದ್ರೆ ಗುಂಪು ದೇಶಭಕ್ತಿ ಗೀತೆ ಮತ್ತು ವೈಯಕ್ತಿಕ ಭಾವಗೀತೆಯನ್ನ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೆ ಸರ್ ಸ್ಟೇಟ್ ಲೆವೆಲ್ ವರೆಗೂ.
1: ಯಾವ ಭಾವಗೀತೆ
2: ಸರ್? ಭಾವಗೀತೆ ಮೊದಲಿಗೆ ನಾನು ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂತ ಬರುತ್ತೆ ಸರ್ ಮೂರು ಹಂತಗಳು, ಅದಾದ್ಮೇಲೆ ನಾನು ರಾಜ್ಯ ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡೋದು. ವಲಯ ಮಟ್ಟ ತಾಲೂಕು ಮಟ್ಟದಲ್ಲಿ ನಾನು ಕಾಣದ ಕಡಲಿಗೆ ನಮ್ಮ ಸಿ ಅಶ್ವಥ್ ಅವರು ಹಾಡಿರ್ತಕ್ಕಂತ ಹಾಡನ್ನ ಆಡಿದ್ದೆ ಸರ್. ಅಲ್ಲಿ ವಿನ್ ಆದ್ಮೇಲೆ ನಾನು ಜಿಲ್ಲಾ ಮಟ್ಟದಲ್ಲಿ ತಪ್ಪಿ ಹೋಯ್ತಲೆ ಚುಕ್ಕಿ ಎಂಬ ಹಾಡನ್ನ ಆಡಿದ್ದೆ ಸರ್. ಅದು ಭಾವಗೀತೆನೆ, ಅದು ಸಹ ಅಲ್ಲಿ ಕ್ಲಿಕ್ ಆಯ್ತು. ನಂತರ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದೆ ಸರ್. ಅದೇ ರೀತಿಯಾಗಿ ಮತ್ತು ಪ್ರಥಮ ಪಿ ಸಿಲ್ ಓದಬೇಕಾದ್ರೆ ನಾನು ಭಕ್ತಿಗೀತೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸರ್. ಭಕ್ತಿಗೀತೆಯಲ್ಲಿ ತೊರೆದು ಜೀವಿಸಬಹುದೇ ನಿನ್ನ ಚರಣಗಳ ಹಾಡನ್ನ ಹಾಡಿ ನಾನು ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ.
1: ತಮ್ಮ ಆಸಕ್ತಿ ಎದರಲ್ಲಿ ಜಾಸ್ತಿ, ಭಾವಗೀತೆ ಜನಪದ ಗೀತೆ ಭಕ್ತಿಗೀತೆ ಎದರಲ್ಲಿ ಜಾಸ್ತಿ?
2: ಎಲ್ಲ ಹಾಡು ಎಲ್ಲ ವಿಭಾಗದಲ್ಲಿ ನಂಗೆ ಇಷ್ಟ ಸರ್. ಎಸ್ಪೆಷಲ್ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಹಾಡು ಅಂದ್ರೆ ಮತ್ತೆ ಅತಿ ಹೆಚ್ಚು ಇಷ್ಟ ಸರ್ ನನಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಅಂತ ಸಂದರ್ಭದಲ್ಲಿ ಸಿನಿಮಾ ಗೀತೆಗಳು, ಹಳೆ ಸಿನಿಮಾ ಗೀತೆಗಳು ನಿಮಗೆ ಬಹಳ ಇಷ್ಟವಾ ಅಥವಾ ಈಗಿನ ಕಾಲದ ಹೊಸ ಚಿತ್ರರಂಗದ ಹೊಸ ಗೀತೆಗಳು ಇಷ್ಟವಾ?
2: ಸರ್, ಈಗ ಎರಡು, ಈಗ ಯಾವ್ದು, ಎರಡು ಕಣ್ಣಲ್ಲಿ ಯಾವ ಕಣ್ಣು ಶ್ರೇಷ್ಠ ಅಂದ್ರೆ ನನ್ಗೆ ಹೇಳಕ್ ಬರಲ್ಲ. ಸೊ ಹಳೆ ಹಾಡು ಇಷ್ಟ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ, ಯಾಕಂದ್ರೆ ಭಾವ ತುಂಬಿ ಆಡ್ತೀವಿ ಅಂದ್ರೆ ಹಳೆ ಹಾಡುಗಳು ಬಹಳ ಇಷ್ಟ ಆಗ್ತದೆ ಸರ್. ಹಳೆ ಹಾಡುಗಳು ಶ್ರೇಷ್ಠತೆಯನ್ನು ಹೊಂದಿವೆ ಸರ್, ಅರ್ಥಗರ್ಭಿತವಾಗಿರ್ತವೆ. ಇತ್ತೀಚಿನ ದಿನಗಳಲ್ಲಿ ಅವನ್ನ ಎಲ್ರಿಗೂ ಇಂಪ್ರೆಸ್ ಮಾಡ್ಬೇಕು ಅನ್ನೋಗೋಸ್ಕರ ಮ್ಯೂಸಿಕ್ ಅನ್ನು ಹೈಲೈಟ್ ಮಾಡಿ ಸಾಹಿತ್ಯವನ್ನು ಬಹಳ ಕೀಳಿರ್ಮೆಯಾಗಿ ಕಂಡುಬಿಡ್ತಾರೆ ಸರ್. ಅಷ್ಟು ಸಾಹಿತ್ಯವನ್ನ ಶ್ರೇಷ್ಠವಾಗಿ ಮಾಡ್ಸಕ್ ಹೋಗಲ್ಲ ಸರ್ ಅವರು. ಅದಕ್ಕೋಸ್ಕರ ನನಗೆ ಆ ರೀತಿ ಹೇಳಕ್ ಹೋದ್ರೆ ಹಳೆ ಗೀತೆಗಳು ಉತ್ತಮ ಸರ್, ಎಲ್ಲ ಇನ್ನೊಬ್ಬರಿಗೆ ಆಡೋಕೆ ಖುಷಿ ಪಡಿಸೋಕೆ ಅನ್ನೋದಾದ್ರೆ.
1: ಇಂಥ ಒಂದು ಗಾಯಕರಿಗೆ ಪ್ರಾಕ್ಟೀಸ್ ಟೈಮ್ ಅಂತ ಬೇಕೇ ಬೇಕಿರುತ್ತೆ. ತಮ್ಮ ದಿನದಲ್ಲಿ ಶಿಕ್ಷಣ, ಇದು ನೀವು ಬಿ ಎಡ್ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ, ಎಷ್ಟು ಟೈಮ್ ಇದಕ್ಕೆ ಅಂತ ಕೊಡ್ತೀರಾ ಗಾಯನಿಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
2: ಸರ್. ನಾನು ಒಬ್ಬ ವ್ಯಕ್ತಿ, ನನ್ನ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ನನ್ನ ಜೊತೆ ಇದಾನಂದ್ರೆ ನಾನು ಸಾಮಾನ್ಯವಾಗಿ ಇರ್ತೀನಿ ಸರ್. ನಾನು ಒಬ್ಬನೇ ಇರೋದಾದ್ರೆ ಸರ್ ಅದು ಹಾಡಿನ ಜೊತೆನೇ ಇರ್ತೀನಿ ಸರ್. ಅದು ನಾನು ಊಟ ಮಾಡ್ಬೇಕಾಗಿರ್ಬೋದು, ಸ್ನಾನ ಮಾಡ್ಬೇಕಾಗಿ, ಬಾತ್ರೂಮ್ ಸಿಂಗರ್ ಅಂತ ಕೇಳಿರ್ತಾರಲ್ಲ, ಅದ್ರ ಮೂಲಕ ಆಗಿರ್ಬೋದು. ನನ್ನ ಹಾಬಿನೇ ಹಾಡುಗಾರಿಕೆ ಸರ್. ಸೊ ನಾನು ಸಿಂಗಲ್ ಇದ್ದಾಗ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಸರ್. ಒಂದು ಇವೆಂಟ್ ಇದೆ ಅಂದ ತಕ್ಷಣ ನನಗೆ ಮನಸ್ಸಲ್ಲಿ ಬರೋದೇ ಅದು. ನಾನು ನಿದ್ದೆ ಮಾಡಲ್ಲ ಸರ್ ನೈಟ್, ಯಾವ ರೀತಿ ಆಡ್ಬೇಕು ಇದನ್ನು, ಯಾವ ರೀತಿ ಅದನ್ನು ಅಪ್ರೋಚ್ ಮಾಡ್ಬೇಕು ಆಡಿಯನ್ಸ್ಗೆ, ನಾನು ಯಾವ ರೀತಿ ಇದನ್ನು ಹೇಳಿದ್ರೆ ಈ ತರ ಎಕ್ಸ್ಪ್ರೆಸ್ ಮಾಡಿದ್ರೆ ಚೆನ್ನಾಗುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಸರ್. ನಾನು ಯಾವಾಗಲೂ ಇನ್ ನಾರ್ಮಲ್ ದಿನದಲ್ಲಿ ನಾನು ಹಾಡುಗಾರಿಕೆ ಇದ್ದೇ ಇರುತ್ತೆ ಸರ್. ನಾನು ಇಂಡಿವಿಜುವಲ್ ಆಗಿ ಈ ರೀತಿಯಾಗಿ ನಾನು ಪ್ರಾಕ್ಟೀಸ್ ಇರುತ್ತೆ ಸರ್.
1: ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಾವು ತಿಳಿಸಿ. ತಾವು ಹೇಳಿದ್ರೆ ನಾರ್ಮಲ್ ಆಗಿರ್ತೇನೆ ಫ್ರೆಂಡ್ಸ್ ಜೊತೆ, ಸ್ನೇಹಿತರ ಜೊತೆ ಇದ್ದಾಗ, ಆಮೇಲೆ ಟೈಮ್ ಸಿಕ್ಕಿದಾಗ ನಾನು ಗೀತೆ ಗಾಯನ ಪ್ರಾಕ್ಟೀಸ್ ಮಾಡ್ತೇನೆ. ಟೈಮ್ ಮ್ಯಾನೇಜ್ಮೆಂಟ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಮುಖ್ಯ, ಅದ್ರ ಬಗ್ಗೆ ತಲುಪ
2: ಸರ್. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ, ಯಾಕಂದ್ರೆ ನಾವು ಒಂದೇ ಕೆಲಸವನ್ನು ಮಾಡ್ಕೋತಾ ಕೂರೋಕಾಗಲ್ಲ ಸರ್. ಎಲ್ಲಾ ತರದ ಕೆಲಸಗಳಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಟೈಮ್ ಅನ್ನ ನಾವು ಯಾವ ಕೆಲಸ ನಮಗೆ ಬಹಳ ಶ್ರೇಷ್ಠತೆಯನ್ನು ಹೊಂದಿದೆ, ಯಾವ ಕೆಲಸ ನಮಗೆ ಅನ್ನವನ್ನು ನೀಡುತ್ತೆ ಅನ್ನೋದು ಅಂತ ಬಂದಾಗ ಅಂತ ಕೆಲಸಕ್ಕೆ ನಾವು ಅತಿ ಹೆಚ್ಚು ಟೈಮ್ ಅನ್ನು ಕೊಡಬೇಕಾಗುತ್ತೆ ಸರ್. ಈಗ ನಮ್ದು ವೈಯಕ್ತಿಕ ವಿಚಾರ ಅಂತ ಬಂದಾಗ ನಮಗೆ ಅದು ನಮ್ಮ ಹವ್ಯಾಸವಾಗಿ ತಿರುಗಿದೆ ಅಂದಾಗ ಅಂತಹಕ್ಕೆ ನಾವು ಇರೋ ಟೈಮ್ ಅನ್ನ ಬಿಟ್ಟು ನಮ್ಮ ನಿದ್ದೆ ಮಾಡ್ತಿರ್ತೀವಿ ಸರ್. ಆ ನಿದ್ದೆ ಟೈಮ್ ಅನ್ನ ಕಟ್ ಮಾಡಿ ಅಲ್ಲಿ ಇಡಬೇಕಾಗುತ್ತೆ ಸರ್. ಯಾಕಂದ್ರೆ ನಮಗೆ ಆ ವಿಚಾರದಿಂದ ಖುಷಿ ಸಿಗುತ್ತೆ ಅನ್ನೋದಪ್ಪಂದ್ರೆ ನಮ್ಮ ನಿದ್ದೆ ಟೈಮ್ ಅಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಟೈಮ್ ಅನ್ನೋದು ಇಂಪಾರ್ಟೆಂಟ್ ಸರ್ ಎಲ್ಲರ ಜೀವನದಲ್ಲಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮೇಘರಾಜ್ ಅವರು, KSR BEd ಕಾಲೇಜ್ ಹಾಗೂ ಗಾಯಕರು ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಯುವಕ ಯುವತಿಯರಿಗೆ ಬಹಳ ಮುಖ್ಯವಾಗಿ ತಮ್ಮ ಕಡೆಯಿಂದ ಕಲೀಲಿಕ್ಕೆ ಬಹಳಷ್ಟು ಸಿಕ್ತು. ಟೈಮ್ ಮ್ಯಾನೇಜ್ಮೆಂಟ್ ಆಗಿರಲಿ, ಪ್ರಾಮಾಣಿಕವಾಗಿರುವುದಾಗಿರಲಿ, ಆಮೇಲೆ ಶಿಕ್ಷೆ ಇರುವ ಶಿಕ್ಷಣ ಬೇಕು ಅಂತ ತಾವು ಹೇಳಿದ್ರಿ. ಈಗ ಬಹಳ ಮುಖ್ಯವಾಗಿ ಕಮ್ಯುನಿಕೇಶನ್ ತಾವು ಡಿಸ್ಕಸ್ ಮಾಡಿದ್ವಿ, ಸ್ಪರ್ಧೆ ಬಗ್ಗೆ ನಾವು ಮಾತನಾಡಿದ್ವಿ, ಗೀತೆ ಬಗ್ಗೆ ನಾನು ಕೇಳಲೇಬೇಕು. ಆಚೆ ನಮ್ಮ ಕೇಳುಗರಿಗೂ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ. ಜೂನಿಯರ್ SPB ಅಂತ ನಿಮಗೆ ಕರೆದಿದ್ರು. ಸೊ ಒನ್ ಲೈನ್, ನೀವು 100% ನಿಮ್ಮ ಇಷ್ಟವಾದ, ಅಫ್ಕೋರ್ಸ್ SPB ಅವರ ಗೀತೆ ಆಗಿರಲಿ ಅಥವಾ ಇನ್ಯಾವುದಾದ್ರು ಹಾಡಿ.
2: ಖಂಡಿತ ಸರ್, ನನಗೆ ಇದು ಬಹಳ ಫೇವರೇಟ್ ಸರ್ ಸಾಂಗ್. ಇದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಇದೆ. ಆ ಒಂದು ಹಾಡನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಚಂದ್ರಚಕುರಿ ಚಿತ್ರದ ಅಂದಗತಿ ಕಣ್ಣ ತುಂಬ ಎಂಬ ಹಾಡನ್ನ ಆಡ್ಬೋದಾ ಸರ್?
1: ಖಂಡಿತ ಹಾಡಿ.

0: ನಾಗಿಣಿ ಶೃಂಗಾರ ಚೆಲುವಿನ ತುಂಬಾ ಅಂದದ ವಯ್ಯಾರ, ನಿನ್ನ ತುಂಬಿಕೊಂಡ ನನ್ನ ಬದುಕೆ ಶೃಂಗಾರ.
1: ಸಾಹಿತ್ಯ ತಪ್ಪಾಗಿರ್ಬೋದು ಸರ್, ಬಟ್ ಇದು ನನ್ನ ಫೇವರೇಟ್ ಲೈನ್ಸ್, ನಾನಾಗಿ ಬರ್ಕೊಂಡಿರ್ತಕ್ಕಂಥ ಹಾಡು ಸರ್ ಇದು.
2: ಬಹಳ ಉತ್ತಮವಾಗಿ ಸಿನಿಮಾ ಹಾಡು ಇದು. ನೀವು ಇನ್ನೊಂದು ತಾವು ಹೇಳಿದ್ರಿ ತಮ್ಮ ಸಿ ಅಶ್ವಥ್ ಅವರದಾಗಿರ್ಲಿ, ಯಾವ್ದಾದ್ರು ಒಂದು ಜನಪದ ಅಥವಾ ಭಕ್ತಿ ತಮ್ಗೆ ಇಷ್ಟವಾದ ಒಂದ್ ಲೈನ್.
1: ಭಕ್ತಿ ಗೀತೆ ಹಾಡಕ್ಕೆ ಇಷ್ಟಪಡ್ತೀನಿ ಸರ್.

0: ಬಹಳ ಉತ್ತಮವಾಗಿ ಹಾಡಿದ್ರಿ. ಬಹಳ ಮುಖ್ಯವಾಗಿ ಹಾಡಿನ ಅರ್ಥನೂ ಬಹಳ ಚೆನ್ನಾಗಿದೆ. ಈಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ತಾವು ಯಾವುದೇ ಒಂದು ಸಂದರ್ಭದಲ್ಲಿ ರೆಡಿ ಆಗಿರ್ತೀರಾ? ಇತ್ತೀಚಿನ ದಿನಗಳಲ್ಲಿ ರೆಡಿ ಆಗಿರ, ರೆಡಿ ಅಂದ್ರೆ ಹಿಂಜರಿತಾರೆ, ಈಗ ಬೇಡ ಮುಂದೆ ಮಾಡೋಣ, ಪ್ರೊಕ್ರಾಸ್ಟಿನೇಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ?
1: ಸರ್, ನಾವು ಒಂದು ಹಳೆ ಮಾತನ್ನ ಕೇಳ್ತೀವಿ ಸರ್, ನಾಳೆ ಮಾಡೋದನ್ನು ಇವತ್ತೇ ಮಾಡೋ ಎಂಬ ಮಾತನ್ನ ಕೇಳ್ತೀವಿ ಸರ್. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ಸಾಮರ್ಥ್ಯನ ತಿಳ್ಕೊಬಹುದು ಸರ್. ಯಾಕಂದ್ರೆ ಪ್ರಾಕ್ಟಿಸೇಷನ್ ಮಾಡಿ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು ಸರ್. ನಾವು ಕೆಲವೊಂದು ಸಿದ್ಧತೆ ಇಲ್ಲದೆ ಇರಬಹುದು, ಸಿದ್ಧತೆ ಮಾಡಿನೂ ಕೆಲವರು ಹಿಂಜರಿತಾರೆ ಸರ್ ಒಂದು ಕಾರ್ಯನ ಮಾಡೋಕೆ. ಅದನ್ನ ಮಾಡ್ಬಿಡಿ ಅಂತ ಹೇಳ್ತೀನಿ ಸರ್ ನಾನು. ಯಾಕಂದ್ರೆ ಅದನ್ನ ಮಾಡೋದ್ರಿಂದ ನಮ್ಮ ಕೆಪಾಸಿಟಿನ ಗೊತ್ತಾಗುತ್ತೆ, ನಮ್ಮ ಸಾಮರ್ಥ್ಯನ ಗೊತ್ತಾಗುತ್ತೆ, ನಮ್ಮ ಒಂದು ಆ ಮೂಲಕ ಅದರಲ್ಲಿ ನಾವು ಎಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೀವಿ, ಸಾಧಿಸಬಹುದು, ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ತಿಳ್ಕೊತೀವಿ ಸರ್. ಆ ವಿಚಾರದಿಂದ ಇಮಿಡಿಯೇಟ್ಲಿ ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು ಸರ್, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ಕಾರ್ಯದಲ್ಲಾಗಿರ್ಬೋದು.
0: ಸೋಶಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಅದೊಂದು ಪ್ಲಾಟ್ಫಾರ್ಮ್ ಆಗಿದೆ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ, ಅಂಡ್ ಅಷ್ಟೇ ಯುವಕ ಯುವತಿಯರೋದ್ರಲ್ಲಿ ಒಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ಒಂದು ಸ್ಟ್ಯಾಂಡ್ ಏನು ಸೋಶಿಯಲ್ ಮೀಡಿಯಾ ಬಗ್ಗೆ, ಮೇಘರಾಜ್ ಅವರು?
1: ಸರ್, ಸೋಶಿಯಲ್ ಮೀಡಿಯಾ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದನ್ನು ಧನಾತ್ಮಕವಾಗಿ ತಗೊಂಡಾಗ ಒಳ್ಳೇದೈತೆ ಸರ್. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ನಾವು ಸುದ್ದಿ ಸಮಾಚಾರಗಳನ್ನು ತಿಳ್ಕೊಬೇಕಾದಾಗ ಒಂದು ವಾರ್ತೆಗಳನ್ನ ನೋಡಬೇಕಿತ್ತು, ಟಿವಿ ನೋಡಬೇಕಾಗಿತ್ತು, ಅದನ್ನ ಬಿಟ್ಟರೆ ನಾವು ನ್ಯೂಸ್ ಪೇಪರ್ ಓದಬೇಕಾಗಿತ್ತು. ಆದ್ರೆ ಸೋಶಿಯಲ್ ಮೀಡಿಯಾ ಮೂಲಕ ಇಮಿಡಿಯೇಟ್ಲಿ ವಿತ್ ಇನ್ ಸೆಕೆಂಡ್ ಏನ್ ನಡೀತು ಅನ್ನೋದನ್ನ ನಾವು ಎಲ್ಲಾ ಒಂದು ಸೋಶಿಯಲ್ ಮೀಡಿಯಾ ಆಪ್ಸ್ಗಳ ಮೂಲಕ ತಿಳ್ಕೊಬಹುದು ಸರ್. ಸೊ ಈ ಒಂದು ಹಂತದಲ್ಲಿ ಮೂಲಕ ನಾವು ನೋಡೋದಾದ್ರೆ ಸೋಶಿಯಲ್ ಮೀಡಿಯಾ ಒಳ್ಳೇದು ಸರ್. ಯಾಕಂದ್ರೆ ಕೆಲವೊಬ್ರು ಕಲೆ ಒಳಗೆ ನಾಶವಾಗಿ ಹೋಗಿರ್ತದೆ ಸರ್. ಯಾಕಂದ್ರೆ ಅಂತ ಕಲೆಯನ್ನ ಅವರಿಗೆ ಪ್ರಸ್ತುತ ಪಡಿಸೋಕೆ ವೇದಿಕೆಗಳೇ ಸಿಕ್ತಿದ್ದಿಲ್ಲ ಸರ್. ಅಂತಹ ಒಂದು ಕಲೆಗಳು ಈ ಒಂದು ಸೋಶಿಯಲ್ ಮೀಡಿಯಾ ಮೂಲಕ ಸಮಾಜಕ್ಕೆ ತಾಕ್ತಿದೆ ಸರ್. ಅವರೊಂದು ಈ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ಇದು, ಕಲೆಯನ್ನ ಗುರುತಿಸ್ಕೊಳ್ಳೋಕಾಗಿರ್ಬೋದು, ಬೇರೆ ಬೇರೆ ಸುದ್ದಿ ವಾಹಿನಿ ಆಗಿರ್ಬೋದು, ಮತ್ತೆ ಪರ್ಸನಲ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರ್ಬೋದು, ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ಬಟ್ ಅದನ್ನ ಕೆಟ್ಟದಕ್ಕೋಸ್ಕರ ಬಳಸ್ಕೊಳ್ಳೋಕೆ ಹೋಗ್ಬಾರ್ದು ಸರ್. ಯಾಕಂದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಜೀವನ ಒಂದು ಧನಾತ್ಮಕವಾಗಿ ಬದಲಾಗುತ್ತೆ ಅನ್ನೋದಾದ್ರೆ ಅದನ್ನ ಬಳಕೆ ಮಾಡ್ಕೋಬಹುದು, ಒಳ್ಳೆ ರೀತಿಯಿಂದ ಬದಲಾವಣೆ ಮಾಡ್ಕೋಬಹುದು ಸರ್. ಆದರೆ ಕೆಟ್ಟದ್ದು ಸುಮಾರಿದೆ ಸರ್. ಒಂದು ವಸ್ತುವಿಂದ ಕೆಟ್ಟದ್ದಿದೆ, ಒಳ್ಳೇದಿದೆ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದನ್ನ ಮಾತ್ರ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಸರ್ ನಾನು.
0: ಮೇಘರಾಜ್ ಅವರೇ, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಇದು ಯುವ ಧ್ವನಿ ಕಾರ್ಯಕ್ರಮ, ಯುವಕ ಯುವತಿಯರಿಗೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀನಿ?
1: ಸರ್, ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಸರಿ ಬರತ್ ಸರ್. ಯಾಕಂದ್ರೆ ನಾವು ಹುಟ್ಟಿದ ಮೇಲೆ ಕೆಲವೊಬ್ರು, ನಾಳೆ ನಾವು ಸತ್ ಮೇಲೆ ನೀವೇನಿದ್ರಿ ಏನಾಗೋದ್ರಿ ಅನ್ನೋದನ್ನ ಎಲ್ಲರೂ ಕೇಳ್ತಾರೆ ಸರ್. ಸೊ ಅದಕ್ಕೋಸ್ಕರ ಆ ಒಂದು ಕೇಳುವ ಧ್ವನಿ ನಮಗೆ ಕೇಳದೇ ಇರಬಹುದು, ಆದ್ರೆ ನಮ್ಮೊಡನಿರ್ತಕ್ಕಂಥ ಜನಗಳಲ್ಲಿ ಇರ್ತದೆ ಸರ್. ಸೊ ಅವ್ರ ಮೂಲಕ ನಾವು ಏನನ್ನ ಮಾಡಿದ್ವಿ ಅನ್ನೋದನ್ನ ನಾವು ಜನಗಳಿಗೆ ತಿಳಿಸಬೇಕಾಗುತ್ತೆ. ಅದಕ್ಕೋಸ್ಕರ ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿ ಬೆರೆತು ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಗುರುತಿಸಿ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನ ನಾವು ಗಳಿಸಿಕೊಂಡು ಇನ್ನೊಬ್ಬರ ಬಾಯಿಂದ ಇವರು ಒಳ್ಳೆಯವರು ಎಂಬ ಒಂದು ಮಾತನ್ನ ಕೇಳಿ ಹೋದ್ರೆ ಅಷ್ಟೇ ಜೀವನ ಸಾರ್ಥಕ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ

0: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ KSR ಕಾಲೇಜ್ ಬೆಳಗಾವಿಯಲ್ಲಿ BEd ಸೆಕೆಂಡ್ ಇಯರ್ ಇಂಗ್ಲಿಷ್ ಮೆಥಡ್ ಓದ್ತಿರೋ ಹಾಗೂ ಗಾಯಕರಾದ ಮೇಘರಾಜ್ ಅವರು, ಅವರೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇಣುಧ್ವನಿ ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
1: You up, you up, you up, you up.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: inde beti needi KLE cancer hospital belagavi
2: KLE pharmacy college belgav shaikshnik varsh 2026 ani 27 sathi pravesh prakriya suru zali aahe airport road basvan kurchi belgav ete atyadhunik suvidhani susajjya navya campus madhe mahavidyalay stalantrit zale aahe uplabdh abhyaskram asa aahe bpharm pharm d mpharm phd pharmacy kshetrat uchcha shikshan ghenyasathi suvarna sandhi mahavidyalayachi pramukh vaishishtye 100hun adhik varshachi शैक्षणिक परंपरा आणि अनुभव जगभरातील 3000 अधिक माजी विद्यार्थ्यांचे भक्कम नेटवर्क बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस परिणामाधारित शिक्षण पद्धती प्रगत डिजिटल लर्निंग इकोसिस्टम जागतिक दर्जाचे ग्रंथालय आणि माहिती केंद्र आधुनिक प्रयोगशाळा व प्रात्यक्षिक प्रशिक्षण सुविधा आधुनिक वसतिगृहे आणि क्रीडा सुविधा सुद्धा नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य अधिक माहिती संपर्क करा 0831471399 आणि 9740639702 वेबसाइट आहे www.kle.edu

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831240322.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरे हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಸಂದರ್ಶನೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ತಮ್ಮ ಹೆಸರು ಸರ್?
1: ನಮಸ್ಕಾರ, ನಮ್ಮ ಹೆಸರು ಅಪ್ಪಣ್ಣ ಪದ್ರ ಬೊಬ್ಬಣ್ಣಿ ಸಿಟ್ಟೆಂತ್ರಿ. ನಮ್ಮ ಊರ ತಪ್ಸಿ ಕೆಮ್ಮಣಕುಲ್ರಿ, ಗೋಕಾಕ್ ತಾಲೂಕ ಹಳ್ರಿ ಅರವಾ ವಿಭಾಗ. ನಮ್ಮ ತಾಯಿ ಊರ ಪಟ್ಟುಕೊಂದಿರಿ. ನಾವು ವಿದ್ಯೆ ಕಲಿತದ್ದು ನಮ್ಮ ತಾಯಿ ಊರಾಗ, ಈಗ ನಾವು ಇರುದು ನಮ್ಮ ತಂದೆ ಊರಾಗ. ಹಿಂಗೈತಿ
0: ಕಾರ್ಯಕ್ರಮದಲ್ಲಿ. ಅಪ್ಪಣ್ಣ ಅವರೇ, ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಚಟುವಟಿಕೆಗಳನ್ನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ?
1: ಅದು ನಮ್ಮ ಅಜ್ಜನ ಮುತ್ತೆಯಿಂದ ಮಾಡ್ಕೋತಾ ಬಂದಿರಿ. ಅದ್ರಾಗ ನಾನು ಮೇನ್ರಿ ಹಿರಿಮಗ. ನನ್ ಮ್ಯಾಲ 9 ವರ್ಷಕ್ಕೆ ನಮ್ಮ ತಮ್ಮಗಳು ಹುಟ್ಟ್ರಿ, 4 ಮಂದಿ ಕರೀರಿ ನಾವು ಜನ. ಅದ್ರಾಗ ನಾನು ಮೇನ್, ಅದಕ್ಕೂ ನನಗೆ ಸಾಲಿ ಕಡಿಯಕ್ಕ ನನ್ನ ಕಳಿಸಲಿಲ್ಲರಿ, ಮಾಡೋರು ಇಲ್ಲ. ಆದ್ರೂ ಹಂಗಾಗಿ ನಾನು ಒಕ್ಕಲ್ತನ ಮಾಡ್ಕೋತಾನೆ, ಬಸವಣ್ಣವನ್ನು ಮಾಡ್ತೀನಿ ರೀ ಎಲ್ಲಾನ. ಆಮೇಲೆ ಈಗ ಬರ್ತಾ ಎಲ್ಲ ಟ್ರ್ಯಾಕ್ಟರ್ ಬಂದ್ರು, ಇದ್ರ ಮಾಡಿದ್ವಿ. ಮೊದಲು ಮೊಟ್ಟೆ ಹೊಡಿತೀನಿ ರೀ ಅಣ್ಣ, ಡಬ್ ಇದ್ ಮೊಟ್ಟೆ ಹೊಡಿತೀನಿ. ಸಣ್ಣವಿದ್ದಾಗ ಮೊದಲು ಮೊಟ್ಟೆ ಇದ್ರು, ನಾವು ಒಬ್ಬ ಮೊಟ್ಟೆ ಹೊಡಕ ಒಬ್ಬ ನೀರ ಸಾಕ ಹಿಂಗ ಆಳ್ರಿ. ಮತ್ತೆ ಅಷ್ಟೇ ಒಂದ್ 2-4 ಎಕರೆ ಮಾಡ್ಬೇಕಾದ್ರೆ ರಗಡಾಕಿತ್ತು. ಈಗಿಲ್ಲ, 10 ಎಕರೆ ನಡೆಸ್ಕೋಬಹುದು ರೀ. ಒಬ್ಬೊಂದು ಕುಟುಂಬ ಅಗದಿ ಸರಳವಾಗಿ, ಯಾಕಂದ್ರೆ ವಿಜ್ಞಾನ ಬಂದ್ರಿ, ಖರ್ಚು ಮಾಡ್ಕೋತತಿ, ಬೆಳೆ ಅದು ನಡೀತೈತ್ರಿ. ಆಗ 10 ಎಕರೆ ನಡೆಸ್ಬೇಕಾದ್ರೆ ಬಹಳ ಆಳ್ಬೇಕಾಗುತ್ತಿದ್ರು. 10 ಎಕರೆ ಸತತ 12 ಆಳ್ಬೇಕಾಗ್ತಿದ್ರು ಅವಾಗ ನಮಗೆ. ಈಗ ವಿಜ್ಞಾನದಿಂದ ಸುಲಭವಾಗಿದೆ, ತ್ವಾಡೆ ಮಂತ್ ಹತ್ತೈತಿ. ಆದ್ರೆ ಖರ್ಚು ಆಗ್ತಿರ್ ಅದ ಖರ್ಚು ಆಗ್ತಿರ್ಕಿಲ್ಲ ನಮಗೆ. ಆಳಿನ ಪಗಾರ ಕಮ್ಮಿ ಐತ್ರಿ ಅವಾಗ. ಈಗ ಆಳಿನ ಪಗಾರ ಎಲ್ರಿ, 200-300 ಬೀಳ್ತಾರ, 500 ಬೀಳ್ದಂಗ ಗಂಡಾಳ. ಹೆಣ್ಣಾಳೆ 200-300 ಕೊಡ್ತಾರೆ. ಅವ್ನಿಗೆ ಕೊಡಕ್ ಹೋತಾರ, ಅವೆಲ್ಲ ನಾವು ಮಾಡಿದ್ದು ಹೊಲ ಮಾರಿರೋ ಆಗಂಗಿಲ್ರಿ. ಎಲ್ಲ ಆಳೈತಿ ಮಾಡ್ಸಕ್ ಹೋರ ಹಿಂಗ ಕಾಲ್ರಿ ಅದು. ಈಗ ಅದ್ರ ಸ್ವಲ್ಪ ವಿಜ್ಞಾನ ಬಂದಿರಲ್ಲ, ಇದು ಖರ್ಚು ಹಾಕತ್ರಿ. ಮತ್ ವರ್ಷ ವರ್ಷ ಮಾಡ್ಕೋತ ಹೋಗುದ್ರಿ, ಇದನ್ನ ಖರ್ಚು ಹಾಕತಿ. ಸುಮ್ಮನೆ ನಮ್ಗೆ ಉಳಿಯೋ ಅಷ್ಟ ಉಳಿತೈತಿ. ಒಂದ್ ತಾಳ್ನಾಗ ಮತ್ತೆ ಎಲ್ಲಾರು ನಾವು ಆಯಗಾರ ಅಪೇಕ್ಷಕರನ್ನ ಎಲ್ಲಾರು ಕಾಪಾಡ್ಬೇಕು, ನಾವು ಕಾಪಾಡ್ಕೋಬೇಕು. ನಮ್ಗೆ ಉಳಿದು ಒಂದ ತಾಳ್ರಿ, ಬಡ್ಡಿ ಬಡ್ಡಿ ರೈತರಿಗೆ ಹೇಳ್ಕೊತ ಬರ್ತಾರು. ನಮ್ಗೆ 3 ತಾಳ್ನಾಗ ಒಂದ ತಾಳು ಉಳಿದ್ರಿ.
0: ಮುಂದಿನ ಪ್ರಶ್ನೆ ಆಗಿರುತ್ತೆ, ಇದು ನೀವು ಈ ರೈತ ಈ ಕೃಷಿ ಚಟುವಟಿಕೆಗಳನ್ನ ಕೌಟುಂಬಿಕವಾಗಿ ಮಾಡ್ತಾ ಬಂದಿದ್ರಾ ಅಥವಾ ನೀವೇ ತಾನೇ ಮೊದಲನೇದಾಗಿ ಮಾಡ್ತಾ ಇದ್ರಾ?
1: ಹೌದು, ಮೊದಲು ನಮ್ಮ ತಂದೆ ತಾಯಿಯ ಹಿರಿಯರ ಮಾಜರ್ ಮಾಡ್ಕೋತ ಬಂದಿರಿ. ನಾವು ಅದ್ರ ಮತ್ತೆ ಅದ್ರ ಬಿಟ್ಟು ನಮಗೆ ಏನು ಇಲ್ಲ ಇಲ್ರಿ. ಮತ್ತೆ ಅದನ್ನ ಮಾಡ್ಬೇಕಾಗಿತ್ತು ನಾವು ಸಾಲಿ ಕಲಿತೆಲ್ಲ ಏನ್ರ ಮತ್ತೆ ಮಾಡ್ಬೇಕಂದ್ರೆ. ಅದಕ್ಕಾಗಿ ನಾವು ಒಕ್ಕಲ್ತನ ಮಾಡ್ಕೋತ ಬಂದ್ರಿ. ಮೊದಲು ಹತ್ತಿ ಗೊಂಜಾಳ ಮಾಡಿದ್ವು, ಅದೇನ್ ಕೆಲಸ ಆಗಲ್ರಿ. ಆ ಕಬ್ಬು ಬೆಳೆಸಿವ್ರಿ, ಕಬ್ಬು ಬೆಳೆಸಿ ನಾನಾ ರೀತಿ ತ್ರಾಸಾಗಿದ್ದೆ ಸರ್. ಇವಾಗ 2 ಎಕರೆ ಕಬ್ಬು ಬೆಳೆಸ ಕಳಸಾಕ ರೊಕ್ಕ ಅದ್ರದ್ದು ಅದಕ್ಕಾಗೈತ್ರಿ. ಹರಳಿ ಫ್ಯಾಕ್ಟ್ರಿ ಕಳಿಸಿದ್ವಿ ನಾವು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ. ಅವಾಗ ಹೋಗೋ ಫ್ಯಾಕ್ಟ್ರಿ ಇರ್ತಿರ್ಕಿಲ್ರಿ. ಹಿಂಗಾಗಿ ಅವಾಗ ಭಾಳ ತೊಂದರೆ ಆಗೈತ್ರಿ. ಆಗ ನಾವ ನೀರಾಸೆ ಸ್ವಂತ ಗುದ್ದಾಡ್ತಿದ್ರಿ. ಆಗ ಇಂಜಿನ್ ಮೇಲೆ ಚಲೋ ಇಂಜಿನ್ ಕರೆಂಟ್ ಓತಿ ಇರ್ತಿರ್ಲಿಲ್ಲ. ಆಗ ಇಂಜಿನ್ ಮೇಲೆ ಅವಾಗ ಇಂಜಿನ್ ಬಂದ್ರಿ, ಏ ಅದು ಸರಳ ಎಂದ್ವಿ ನಾವು. ಅದ್ರ ಮೇಲೆ ಮಾಡಿಸೋಡ, ಒಂದು 10 ವರ್ಷ ಮಾಡಿದ್ವಿ. ಆಮೇಲೆ ಕರೆಂಟ್ ಬಂತು, ಆದ್ರೂ ಆ ಫ್ಯಾಕ್ಟ್ರಿ ಇದಿರ್ಕಿಲ್ರಿ. ಕಬ್ಬು ಬೆಳೆಸಿರು ಹೋಗ್ತಿರ್ಕಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಯಾವ್ದು ರೀ, ಈಗ ಸರಳ ಕಬ್ಬು ಹೋಗ್ತಿವಿ. ಆದ್ರೆ ಬಿಲ್ಲ ಸರಿಯಾಗಿ ಬರಂಗಿಲ್ರಿ. 20 ದಿವಸಕ್ಕೆ ಬಿಲ್ ಬರ್ಬೇಕ್ರಿ, 15 ದಿವಸಕ್ಕೆ 2 ತಿಂಗಳು ಕೊಡ್ತಾರ ಬೇಕ್ರೆ. ಹೋಯ್ತಿರ ಅಂದ್ರೆ ಹೋಯ್ತಿರ ಬಿಟ್ಟು ಹಿಂಗೂ ಆಕತಿ. ಈಗ ಏನ್ ಮಾಡುದು?
0: ನೀವು ಹೇಳಿದ್ರಿ ಕೌಟುಂಬಿಕವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ.
1: ಹ್ಞೂ,
0: ಆಗಿನ ಕಾಲದ ರೈತ ಪದ್ಧತಿಯಲ್ಲಿ ಮತ್ತೆ ಈಗಿನ ಕಾಲದ ಪದ್ಧತಿಯಲ್ಲಿ ಏನ್ ಬದಲಾವಣೆ ಬಂದಿದೆ?
1: ಈಗಿನ ಆಗಿಂದ ಏನೈತ್ರಿ, ಅವರು ಬಹಳ ಶ್ರಮವಾಗಿ ದುಡಿದಿದ್ರು. ನಾವು ಹಿಂಗ ಹಾಕ್ಬೇಕು, ಸಣ್ಣ ಸಾಲ ಮಾಡಬೇಕು, ಅಂಕಣ ಕಡಿಬೇಕು, ಹಿಂಗೈತ್ರಿ. ಈಗೇನಿಲ್ರಿ, ಈಗ ಅದ್ ನೀರ್ ಅಂಕಣ ಯಾಕೆ ಕಡಿಬೇಕಾಗಿದ್ರೆ ಖರ್ಚು ಹಾಕ್ಬಿಡ್ತಂದ್ರೆ ನಾವು ನೀರ್ ಹಸಕ್ ಅನುಕೂಲ ಆಗಿರ್ಲಿಲ್ಲ. ಈಗ ಪೈಪ್ ಬಂದಿರಿ, ಒಂದ 4 ಫೂಟ್ 6 ಫೂಟ್ ಸಾಲ ಮಾಡ್ತೀವ್ರಿ. ಪೈಪ್ ಹೋಗಿತ್ತು, ಅದ್ರಾಗ ಗೊಬ್ಬರ ಬಿಡಿತು, ಅದ್ರಾಗ ಎಲ್ಲ ಮಾಡ್ತು, ನಡೀತ್ರಿ. ಈಗ ಅವಾಗ ಸಣ್ಣ 3 ಫೂಟ್ಗೊಂದ್ ಸಾಲ ರೀ, ಅಂಕಣ ಕಟ್ಟಬೇಕು, ಅದೆಲ್ಲ ಬಹಳ ಗುದ್ದಾಟಿತ್ರಿ ಅವಾಗ. ಎಷ್ಟು ಈಗ ಏನೈತ್ರಿ, ಅಷ್ಟು ಗುದ್ದಾಟಿಲ್ಲ, ಕರೆ ಖರ್ಚು ಬಹಳ ಐತಿ. ಈಗ ಆ ಗುದ್ದಾಟ ಇದ್ದಷ್ಟೆಲ್ಲ ಲಾಭ ಆಕೈತ್ರಿ ನಮಗ. ಅದ ಈಗ ಮಾತ್ರ ಏನು ಲಾಭ ಆಗಂಗಿಲ್ಲ.
0: ಅಂದ್ರೆ ಎಷ್ಟು ಶ್ರಮ ಪಡ್ತಿದ್ರು
1: ಅಷ್ಟು ಲಾಭ ಆಗ್ತಿತ್ತು. ಅದು ಖರ್ಚು ಆಗ್ತಿರ್ಕಿಲ್ಲ, ಅದ ಇದು ಖರ್ಚು ಆಗ್ತೈತ್ರಿ ಅದ್ಗೆ. ಹ್ಞೂ, ಇಷ್ಟರಿ
0: ಈಗ
1: ಈಗ ಖರ್ಚು ಹಾಕತ್ರಿ. ಖರ್ಚು ತೆಗದ ಮುಂದೆ ಏನ್ ಮಾಡ್ಬೇಕ? ಮೊದಲು ಆಗ ಹಾಕಿ ಅದಕ್ಕೆ ಏನ್ ಮಾಡ್ಬೇಕು?
0: ಹಾಕಿ ಅಷ್ಟು ಲಾಭ ಇಲ್ಲ,
1: ಅಷ್ಟೇನ್ ಲಾಭ ಇಲ್ರಿ. ಈಗ ಒಂದ್ ಈಟ್ ತೇಪ್ತಾರ, ಒಂದ್ ಯಾವ್ದಾರ ಖರ್ಚು ತೇಪ್ತಾರ, ಎಲ್ಲ ಹೋಗ್ಬಿಡ್ತೈತ್ರಿ. ಒಂದ್ ಪೇಲ್ ಹತ್ರ ಅದ್ರೊಳಗ್ರಿ, ಗೊಬ್ಬರ ಆಗ್ಲಿ, ಬೀಜ ಕೂದ್ನಾಗಲ್ರಿ, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದ್ ತೇಪಿರ್ ಎಲ್ಲ ಹೋಗೋದ್ರಿ. ಆಗಿಲ್ಲ, ಮಳಿ ಹೆಂಗಾರ ಮಾಡಿ ನಾವು ಎಷ್ಟು ನಮ್ಗೆ ನೀಗದಷ್ಟು ನಾವು ನಕ್ಕಿ ಮಾಡ್ಕೋತಿದ್ದು. ಖರ್ಚಿಲ್ಲ, ಚಲೋ ಬೆಳೆ ಬರ್ತಿತ್ತು, ತಿನ್ನಾಕು ಚಲೋ ಇತ್ತು ಆಹಾರ. ಅದ ಈಗಿನ ಆಹಾರ ತಿನ್ನಾಕ ಊಟ ಗೊಂಜಾಳ ತಿನ್ನಿ, ಈ ಒಂದ್ ತಿನ್ನಿ ತಿನ್ನಾಕ. ಅವಾಗ 4-4 ತಿನ್ನಿ ತಿದ್ದು ನಾವು ಅಂತ ಗೊಂಜಾಳ ಇದ್ರು. ಅವಾಗ ರೊಟ್ಟಿ ಮಾಡ್ರಿ, ಬಿಳಿಜಾಳ ರೊಟ್ಟಿ ಏನ್ ಮಾಡಿದ್ರಿ, ಅವಶ್ಯ ಹತ್ತಿದ್ದು. ಈಗ ಆ ರೊಟ್ಟಿ ಶಿವನ ಹತ್ತು ಅಲ್ಲ ಗೊಂಜಾಳ ರೊಟ್ಟಿ. ಹಿಂಗಾಗೈತ್ರಿ, ಅದ್ರೊಳಗೆ ಕ್ವಾಲಿಟಿ ಉಳಿದಿಲ್ರಿ. ಈಗ ಬೆಳೆ ಬೆಳಿತಾವು ಮಾಡ್ತಾವ ಕರೆ, ಅವ್ರ ಕ್ವಾಲಿಟಿ ಇಲ್ರಿ ಒಟ್ಟ. ಈಗ ಒಟ್ಟು ಆಕಾರ ಅಷ್ಟ ಐತ್ರಿ ಈಗ ಅದ್ರಾಗೆಲ್ಲ. ಆದ್ರೆ ಅದು ಕ್ವಾಲಿಟಿ ಇಲ್ರಿ ಮೊದಲು ನಂಗೆ. ಈಗ ಅದಕ್ಕಾಗಿ ನಮ್ಮ ಮಕ್ಕಳ ಕಡೆ ತಾಕತ್ತು ಬರುವ ಆತರ, ನಮ್ಮ ತಾಕತ್ತು ಅವ್ರ ಕಡೆ ಇಲ್ಲೇ ಇಲ್ಲ. ಹಿಂಗಾಗೈತ್ರಿ ಒಟ್ಟ. ಹ್ಞೂ,
0: ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನ ಬೆಳಿತೀರಾ ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಹೊಲದ ಕಬ್ಬು ಬೆಳಿತೀವಿ, ಹತ್ತಿ ಗೊಂಜಾಳ ಬೆಳಿತಿದ್ರು ಮೊದಲ. ಹತ್ತಿ ಗೊಂಜಾಳ ಬಿಟ್ಟ ಬರ್ಬರ್ತ ಈಗ ನೀರಿನ ಅನುಕೂಲ ಕೆನಾಲ ಹಿಂಗೆಲ್ಲ ಬರೋಣ, ಕಬ್ಬು ಬೆಳಕತ್ತಿವ್ರಿ. ಕಬ್ಬು ಬೆಳೆದಿದ್ರು, ಅದು ಕಬ್ಬು ಬೆಳೆದ್ರು ಅದು ಸರಿಯಾಗಿ ಹೋಗ್ಲಿಲ್ಲ, ಮಾಡಲಿಲ್ಲ, ತೊಂದರೆ ಆಗಿತ್ತು. ಈ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಕಬ್ಬು ಹೋಗೈತಿ, ಆದ್ರೂ ಏನ್ ಮಾಡಿದ್ರಿ, ರೊಕ್ಕ ಸರಿಯಾಗಿ ಬಂದು ರೈತ ಕಬ್ಬಕ್ಕೆ ಡಬಕ್ನ ಹತ್ತಿರ 15,000 ರೊಕ್ಕ ಬರೋದಿಲ್ರಿ. ಬಂದ್ರೆ ಚಲೋ ಕರೆ ಬರೋದಿಲ್ಲ. ಹಂಗಾದ್ರೂ ನಾವು ಅದನ್ನ ಬಿಟ್ಟು ಎಲ್ಲರೂ ಗುದ್ದಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಗೆ ಏನು ಹಾದಿ ಇಲ್ಲ. ಅದ್ರ ಕೂಡ ಇದೊಂದು ಇರ್ಲಿ ಅಂತ ಭಜನೆ ಒಂದು ಕಾರ್ಯಕ್ರಮ ಮಾಡ್ಕೋತ, ದೇವ್ರ ಸೇವೆ ಮಾಡ್ಕೋತ, ಮತ್ತೆ ಒಕ್ಕಲ್ತನ ಮಾಡ್ಕೋತ, ಇಷ್ಟ ಮಾಡ್ಕೋತ ಬಂದ್ರೆ ನಾ ಉಳ್ಕಿದ್ದೆ. ಯಾವ್ದನ್ನ ಮಾಡಕ್ಕೆ ಇಲ್ರಿ, ಡಿಜಲ್ ಇಂಜಿನ್ ರಿಪೇರಿ ಮಾಡ್ತೀನಿ. ನಾ ಎಲ್ಲ ಮಾಡ್ತೀನಿ, ನಾವು ತಗೊಂಡ್ ಬಡಿಗೆ ತಾನು ನಾನು ಮಾಡ್ಕೋ. ಮತ್ತಿನ ಚಟ ಮತ್ತಿನ ಮಾಡಕ್ಕಾಗಿಲ್ಲ ನಮಗೆ. ಇದನ್ನ ನೋಡಿದ್ರೆ ರಗಡೆ ಐತಿ, ಎಷ್ಟು ಕಾರ್ಯಕ್ರಮ ಮಾಡಿದ್ರಿ, ಭಜನೆ ಸೇವಾ ಇದನ್ನ ನೋಡಿದ್ರಿ, ಅದ್ರ ಏನಿದ್ ಒಕ್ಕಲ್ ತಂಗ ನಾವು ಏನ್ ಕೊಳೆ ಬಂದ್ರು ನಾವು ತಯಾರು ಬಡಿಗಾರಕ್ಕೆ ಮಾಡುವ ಕೆಲಸ ನಾವು ಮಾಡ್ಕೊಂಡ್ ಕೆಲಸ ಆದ್ರೂ ಮಾಡಿದ್ರಿ.
0: ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಕಂಡಂತಹ ಈ ಕೃಷಿ ಚಟುವಟಿಕೆಗಳಲ್ಲಿ ನೀವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನು ಬದಲಾವಣೆ ಬಂದಿದೆ ಅದರ ಬಗ್ಗೆ?
1: ಬದಲಾವಣೆ ಅಂದ್ರೆ ಎಷ್ಟು ಆರಾಮ ಇರಾಕ ಹೋಗ್ಕಿರ್ಲಿ ಅಷ್ಟು ಖರ್ಚು ಐತಿ ಹೊರತಾಗಿ ಮತ್ತೇನು ಇಲ್ರಿ. ಅದ್ರಾಗ ಆಗಿನ ಹಂಗ ರುಚಿನೂ ಇಲ್ಲ, ಮಾಲು ಹುಟ್ಟತೈತಿ, ಅದಕ್ಕೇನು ಸುಖ ಇಲ್ರಿ, ಹುಟ್ಟು ಖರ್ಚಾಗಿ ಹೋಗ್ಬಿಡ್ತೈತಿ. ಮೊದಲಿನ ಬೀಜ ಎಲ್ಲ ಬದಲಾಗ್ಯಾವ್ರೀಗ, ಬದಲಾಗಿ ಆವಾಗ 12 ಚೀಲ 15 ಚೀಲ ಬೆಳಿತಿದ್ರು ಗೊಂಜಾಳ, ಈಗ 20-25 ಚೀಲ ಬೆಳಿದಿದ್ದು ಕರೀರಿ, ಖರ್ಚಾಕತಿ ಅದ್ರಾಗ ಅರ್ಧ. ಆಗ 12-15 ಚೀಲ ಬೆಳಿತೈತಲ್ಲ ಕಮ್ಮನ್ ಜೋಳ ಇದ್ರು ಅವ್ನ ಅಕ್ಕಿ ಉಳಿದಿದ್ವ, ಅವು ನಮ್ಗೆ ಲಾಭ ಅನಿಸ್ತೈತ್ರಿ. ಈಗ ಅರ್ಧ ಅಷ್ಟು ಬೆಳಿದಿದ್ದು ಕರೀರಿ, ಅದು ಖರ್ಚಾಗಿ ಹೋಗ್ಬಿಡ್ತೈತಿ. ಇಷ್ಟು ಮಾತ್ರ ಆಗೈತಿ ನೋಡ್ರಿ ರೈತರು, ಮತ್ತೇನಿಲ್ಲ, ಬೆಳಿತೈತಿ, ಬೆಳೆಯಲ್ಲಂಗಿಲ್ಲ, ಖರ್ಚು ಮಾಡಿಸ್ಕೊತೈತಿ, ಅರ್ಧ ಹೋಗ್ತೈತಿ, ಅರ್ಧ ಉಳಿತೈತಿ, ಅರ್ಧದ್ರಾಗ ಮತ್ತೆ ಎಲ್ಲ ಆಳ ಪಗಾರ ಎಲ್ಲ ಮಾಡ್ಕೋಬೇಕು ನಾವು. ಮತ್ತೆ ಮುಂದೆ ಮತ್ತೆ ಬೀಜ ಹಾಕ್ಬೇಕು, ಮತ್ತೆ ಹೊಲ ಗಳೆ ಹೊಡಿಸ್ಬೇಕು. ಗಳೆ ಹೊಡಿಸ್ಬೇಕಾರ ಪೊಕ್ಕಟ್ ಹೊಡಿತಿದ್ರು ನಾವು, 2 ಎಕರೆ ಹಂಗ ಚಲೋ ಐತೆ, ದಿವಸಕ್ಕೊಂದು ಎಕರೆ ನೆಗಳ ಹೊಡಿತಿದ್ರು ನಾವು. ಈಗ 10 ಎಕರೆ ಹೊಡಿತಾರೆ, ಕರೆ ಖರ್ಚು ಐತೆ, ಅದಕ್ಕೆ 8 ಹೊಡೆದ್ರು ಆ ಹೊಡೆದಾಟ ಎಲ್ಲ ಖರ್ಚು ಐತೆ, ಖರ್ಚಿಲ್ಲದ ಯಾವ್ದಿಲ್ಲ. ಆಗ ಖರ್ಚಿಲ್ಲ ಐತ್ರಿ, ಈಗ ಖರ್ಚು ಭಾಳ ಐತ್ರಿ, ಇಷ್ಟ ರೈತರಿಗೆ ಕೂದ್ಯಾಟ ಆಗ್ಬೋದ್ರ. ಅದ್ರಾಗ ಅಲ್ಪ ರೈತರು ಈಗ ಮಾಡ್ದಂಗ ಆಗೈತಿ, ದೊಡ್ಡ ರೈತರ ಮಾಡ್ಬೇಕಿದ್ದಾವ್, ಸಣ್ಣ ರೈತರು ಮಾಡೋದು ವಜ್ಜಾಗತ್ತ ಈಗ ಇರುದಿಲ್ಲ ಅವ್ರ ಕಡೆ ದುಡ್ಡು, ಹಿಂಗ ತೊಂದರೆ ಬರತ್ರಿ. ಇಷ್ಟ ದೊಡ್ಡವ ದೊಡ್ಡ ರೈತ ಮಾಡ್ಕೋತ ಹೊಂಟಾನ ಬಿಟ್ಟಿಲ್ಲ, ನಾವು ಎಷ್ಟು ಖರ್ಚು ಮಾಡ್ರೆ ಹಾಕ್ತಾನ ತಗೋತಾನ ಹಾಕ್ತಾನ ತಗೋತಾನ ಹಂಗ ಹೋಗುದ್ರಿ. ಒಟ್ಟು ಹಿಂದೆ ಮುಂದೆ ಆಗಂಗಿಲ್ಲ ರೈತನು, ರೈತಂತ ಯಾರು ಮುಂದಾಗಿದ್ ನಮಗ್ ಗೊತ್ತಿಲ್ರಿ. ಮಾತ್ರ ಅವ್ರ ಪೂರ್ತಿ ಕುಂಡಾಕ ತಿನ್ನಕ ಅವ್ರಿಗೆ ಇರ್ತತಿ, ಇಷ್ಟು ಮಾತ್ರ ಕರೆ ಸರ್.
0: ನೀವು ಹೇಳಿದ ಮಾತು ನಿಜ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನಿಮ್ಮ ಪರಿವಾರದವರು ಈ ನಿಮ್ಮ ರೈತ ಚಟುವಟಿಕೆಗಳಲ್ಲಿ ಎಷ್ಟು ಸಹಾಯ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಪರಿವಾರದ ನಮ್ಮ ಮಕ್ಕಳು ಎಲ್ಲ ದುಡಿತಾವ್ರಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಾವು ಒಟ್ಟ ರೈತಿಕೆ ಒಳಗೆ ನಾವು 2 ಮಕ್ಕಳು ಕೊಟ್ಟರು, ರೈತರಿಗೆ ಕೊಟ್ಟರು, ನಾವು ನೌಕರಿಗೆ ಮಾತ್ರ ಬೇಡ ಅಂತೀವಿ ನಾವು. ಇಲ್ಲಿ ಪಾರ್ ಕಾಯಕ ಬೇಕಲ್ಲ ಅಂತ ಬಸವನವ್ರು ಹೇಳಿದೈತಿ, ನಮ್ಗೆ ಹೊಟ್ಟಾರು ತುಂಬತ್ತಿಲ್ಲು ಕಡಿ, ಎಲ್ಲರೂ ಓದ್ಬಿಟ್ಟ ನಾವು ಇದನ್ನ ಮಣ್ಣತ್ತು, ಇದ ನಮಗೆ ಇಷ್ಟ ಆಯ್ತ್ರಿ, ನಾವು ಇದನ್ನ ಮಾಡ್ಕೋತ ಹೊಂಟಿದ್ರಿಪ್ಪ. ಸತ್ಯವಾಗಿರ್ತದೆ, ನಮ್ಗೆ ಕಾಯಕ ಆಕೈತಿ, ಶರೀರ ಚೆಲ್ಲು ಉಳಿತೈತಿ, ಆದ್ರೆ ಕಮ್ಮ ಹಣಿತ್ತು ತಾದ ತಿತ್ತು ಎಲ್ಲೂ ಯಾರು ಸಾವಿರಿಲ್ಲ, ನಮ್ಗೆ ಕರೆ ಉಣ್ಣಾಕರ ನಕ್ಕಿ ಸಿಗ್ತೈತಿ. ಇದನ್ನ ಮಣ್ಣಂತೆ ನಮ್ಮ ಮಕ್ಕಳಾದ್ರು, ನಾವು ಹೆಣ್ಮಕ್ಳವ್ರು ರೈತರಿಗೆ ಕೊಟ್ಟದು. ನಮ್ಮ ಮಗ ಈಗ ಅವ್ರು ಸೆಕೆಂಡ್ ಇಯರ್ ಮಾಡಿ ಅವ ಒಕ್ಕಲ್ತನ ಮಾಡ್ತಾನೆ ರೀ.
0: ಏನ್ ಮಾಡ್ತಾರೆ
1: ಒಕ್ಕಲ್ತನ ಮಾಡ್ತಾನೆ ಅವ್ನು ಸೆಕೆಂಡ್ ಇಯರ್ ಮಾಡಿ, ಆದ್ರೂ ಹುಣ್ಣು ಮತ್ತೆ ನೌಕರಿ ಏನು ಕಳಿಸಿಲ್ಲ.
0: ಅಂಡ್ ಈಗಿನ ಈ ಕೃಷಿ ಪದ್ಧತಿಗಳಲ್ಲಿ ಬಳಸುವ ಯಂತ್ರಗಳು ಅಥವಾ ವೈಜ್ಞಾನಿಕ ಟೆಕ್ನಾಲಜೀಸ್ ಏನೇನು ಬಂದಿದಾವ, ಅದು ಯಾವ್ದರ ನಿಮಗೆ ಸಹಾಯ ಮಾಡಿದೆ ಅದ್ರ ಬಗ್ಗೆ ತಿಳಿಸಿ.
1: ಅದು ಖರ್ಚು ಮಾಡ್ತಾವ್ರಿ, ಎಲ್ಲ ಮಾಡ್ತಾವ ಕೆಲಸ, ಆದ್ರೆ ಖರ್ಚು ಮಾಡ್ತಾವ ಮತ್ತ ಬಸವನ್ ಮಾಡಿದಂಗ ಅದು ಆಗುದಿಲ್ರಿ. ಏನ್ ಮಾಡ್ರು ಬುಡ್ ಗಟ್ಟಿ ಮಾಡ್ಕೋತ ಹೋಗತ್ತಿರ, ಮುಂದ್ ಒಂದ್ ಮಿದು ಮಾಡ್ತತಿ, ತುಳ್ದಾಟ್ ಗಟ್ಟಿ ಮಾಡ್ದತ್ರಿ. ಅದ ದೈತನ್ ಬಿಟ್ಟಂಗ ಆಗಿ ಬಿಟ್ಟೈತ್ರಿ ಹೊಲದಾಗ. ನಾವು ಬಸವನ್ ಮಾಡೋ ಕೆಲ್ಸಕ್ಕ ಅವ್ನ ಬಿಟ್ಟುಕೊಂಡು ಏನಾಕೈತಿ, ಗಟ್ಟಿ ಹಾಕತ್ತಿರೋದು ಮಿಷಿನ್ದಿಂದ ಹೊಲ. ಹಾಗೆ ನಂಗೆ ಫಲವತ್ ಉಳಿಯಂಗಿಲ್ರಿ, ಅದಕ್ಕೆ ರಾಸಾಯನಿಕ ಗೊಬ್ಬರನ ಹಾಕ್ಬೇಕೈತೆ ಅಂತ ಬೀಜ ಬಂದವ್ರು. ಈಗ ಆರ್ಗ್ಯಾನಿಕ್ ಮಾಡಬೇಕು, ಇದನ್ನ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹೊಳ್ಳಿ ರೈತರಿಗೆ ಮಣಿ ಮಣಿ ಒಬ್ಬೊಬ್ಬರು ನಿತ್ಯ ಕೊಡ್ಬೇಕಾಗಿದೆ ಅನುಭವ. ಅಂದಾಗಿದ್ ಮುಂದುವರಿತೈತಿ, ಇಲ್ಲಕ ಹಿಂಗ ಬಿಟ್ರಿ, ಇದನ್ನ ಮಾಡಿ ಮಾಡಿ ಬರ್ಬಾರ್ದು, ಭೂಮಿ ಬಾದ ಆಕತ್ತೆ ಅನ್ನೋದು ನಮ್ಮ ಮನಸ್ಸು. ಭೂಮಿ ಬಾದ ಆಗ್ಬಾರ್ದು ಅಂದ್ರೆ ನಾವು ಮತ್ತೆ ಮೊದಲಿನ ಕೃಷಿನ ಮಾಡ್ಕೋಬೇಕು, ಅಂದ್ರೆ ಭೂಮಿ ಉಳಿಸಾಕ ಆದೈತ್ರಿ. ಮತ್ತೆ ಇದನ್ನ ಮಾಡ್ಕೋತಾರ ಭೂಮಿ ಬಾದ ಆಕತ್ತೆ ಅನ್ಸತ್ತೆ, ರಾಸಾಯನಿಕ ಮಾಡ್ಕೋತಾರ. ಇಷ್ಟ ನಮ್ಗೆ
0: ಈ ಕೃಷಿಯಿಂದ ಈಗ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳಿಸಿ.
1: ಜೀವನ ಶೈಲಿ ಏನ್ರಿ ಸರ್, ಆಗ ಹೆಂಗ ಹಂಗ ಇದ್ದಂಗ ಐತಿ, ಹಿಂಗ್ ಬರ್ತೈತಿ ಹಿಂಗ್ ಹೋಗೈತಿ, ಅದೇನು ಜೀವನ ಶೈಲಿ ಏನ್ ಬದಲಾಗಿಲ್ಲ ನಮ್ಗೆ. ನಮಗೆ ಏನು ಮಾಡಕ್ ಆಗಂಗಿಲ್ಲ, ಎಷ್ಟ ಎಷ್ಟ ಎಷ್ಟ ರೀ ಒಟ್ಟ ಉಣ್ಣಾಕ್ ದಿನಕ್ಕೆ ಇರ್ತೈತಿ, ಖರ್ಚಾಗ ಹೋಗತಿ, ಖರ್ಚು ಮೊದಲು ಕೊಡಬೇಕು ಆಮೇಲೆ ನಾವು ಮಾಡ್ಬೇಕ್ರಿ. ಆಗ ಖರ್ಚಿಲ್ಲ ಮಾಡ್ಬೋದು ದುಡ್ದು, ಅದು ಒಳ್ಳೆ ಪಾಡಿತ್ರಿ. ಅದ ಸರ್ ದುಡ್ದಾವಂಗಿತ್ತ, ಈಗ ದುಡ್ದಾವಂಗ ಮಾಡ್ಬೋದು, ದುಡ್ದಾವಂಗ ಮಾಡ್ಬೋದು, ಆದ್ರೆ ಖರ್ಚಿದಾವ್ ಮಾಡ್ಬೋದ್ರಿ, ರೊಕ್ಕ ಕೊಟ್ಟ ಮಾಡ್ಬೋದು, ಏನೆಲ್ಲ ಹಿಂಗಾಗಿ ಬಿಟ್ಟಿದ್ರಿ. ಇಷ್ಟರಿ ಮತ್ತೇನ್
0: ಅಂದ್ರೆ ಕೇಳುದು ಏನಂದ್ರೆ, ಈಗಿನ ಈ ಜೀವನಾಧಾರಕ್ಕೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ತಿಳಿಸಿ. ಆಮೇಗ ಕಾಸ್ಟ್ ಆಫ್ ಲಿವಿಂಗ್ ಈಗಿನ ಕಾಲದಲ್ಲಿ ಬಹಳ ಖರ್ಚಾಗ್ತಾ ಇದೆ ಅಂತ, ಅದ್ರಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗಿದೆ?
1: ಈ ಖರ್ಚು ಮೊದಲು ಬೇಕಲ್ಲ ಸರ್, ಎಲ್ಲದಕ್ಕೂ ಬಡ್ಡಿ ಹಂಗೆಲ್ಲ ಇಸ್ಕೊಂಬಂದ್ರೆ ಹಾಕಿ ಅದು ನಡೆಸಬೇಕು. ಆಗ ನಮ್ಮಂತಕ್ಕೆ ಅದ್ರ ಹೊರತಿಗೆ ದುಡ್ಡು ಎಲ್ಲಿ ಬರ್ತದೆ ನಮ್ಗೆ, ದುಡ್ಡು ಬರೋ ಕೊಟ್ಟಾಗ ಬರೋದಿ, ನಾವು ನಮ್ಮ ಮಾಲು ಹೋದ ಒಮ್ಮೆ ಮಾಲು ಹೋಗ್ಕೊತಿ ಬರ್ತಿತ್ತು. ಹೀಗಾಗಿ ಅದು ಎಲ್ಲ ರೋಗ ಬಿದ್ದಕ್ಕೆ ಸಣ್ಣ ಬೆಳೆ ಮಟ್ಟ ಸುಮ್ಮ ಕಬ್ ಮಾಡಿದ್ರಿ, ಅದು ಎಷ್ಟಾಗ್ಲಿ ಬರ್ತೈತಿ ಒಮ್ಮೆ ಟೋಕಾಗಿ 12 ತಿಂಗಳು ಮಾಡ್ಬೋದು, ಗಪ್ಪ ಕೊಂಡ್ರಿ ಕೈ ಮುಚ್ಕೊಂಡು ಅಷ್ಟಾಗ ಕೂತಾಡಬೇಕು. ಮತ್ತೆ 12 ತಿಂಗಳು ಬಂದಾಗ ಮತ್ತೆ ಮುಂದಿನ ಚಾಲು ಮಾಡ್ಬೇಕು. ರೈತರಿಗೆ ಯಾವಾಗ ತಿಂಗಳ ರೊಕ್ಕ ಬರಂಗಿಲ್ಲ, 6 ತಿಂಗಳು ಬರಂಗಿಲ್ರಿ. ಹಿಂಗೈತಿ, 6 ತಿಂಗಳು 3 ತಿಂಗಳು ತಗೋಬೇಕಂದ್ರೆ ಅದಕ್ಕೆ ಭಾಳ ಶ್ರಮ ಆಯ್ತು ಈಗ. ಅದನ್ನ ಈಗಾಗಿಲ್ರಿ ಎಲ್ಲರಿಗೂ, ಅದು ಅಷ್ಟೇ 1 ಎಕರೆ 2 ಎಕರೆ ಇದ್ದವ್ರಿ ಅದನ್ನ ಮಾಡ್ಕೋತಾರೆ. ಅವ್ರು 6 ತಿಂಗಳು ರೊಕ್ಕ ತಗೋತಾರು, 3 ತಿಂಗಳು ತಗೋತಾರ್ರಿ ಅವ್ರ. ಮತ್ತೆ ಅದಕ್ಕೆ ಪಾಪ ಅವಕ್ಕೂ ಖರ್ಚು ಇರ್ತೈತಿ. ಈಗ ಹೂವು ಮಾಡಿದವ್ರು ಎಷ್ಟೋ ಪಾಪ ಹಾಳಾದ್ರು, ಎಷ್ಟೋ ಊರ್ಲಾಕೊಂಡು ಸಾಯೋ ಪರಿಸ್ಥಿತಿ ಬಂದಿರೋದಲ್ಲ, ನಾವು ಅಂತ ಮಾಡಿದ್ವಿ. ಇದು ಎಷ್ಟಾಗಲ್ರಿ ನಮ್ಗೆ ತ್ರಾಸ ಆಗುತ್ತೆ, ನಮ್ಮ ಕಬ್ಬಿಗೆ ಎಷ್ಟಾಗಲಿ ಬರ್ ದುಡ್ಡು ಬರ್ತೈತಿ, ಫ್ಯಾಕ್ಟ್ರಿಗಳಿಗೆ ಹೋಗಿ ಕಬ್ಬು ನೂರ್ತೈತಿ, ಕಬ್ಬ ಅಷ್ಟು ದುಡ್ಡು ಬರ್ತೈತಿ, ಅದು ವಿಜ್ಞಾನ ಬಂದತಿ, ಅಟ್ಟ ನೀರು ಆಸ್ತತಿ, ಅಟ್ಟ ರಾಸಾಯನಿಕ ಹೋಗೋಣ ಬರ್ತೈತಿ, ಗೊಬ್ಬರ ಹಾಕೋದು ಬರ್ಲಿ, ಅಟ್ಟ ಅಂಕಣ ಕೊಟ್ಟದ್ರ ಆಳು ಕಡಿಮೆ ಆಗೈತಿ ನೋಡ್ರಿ. ಇಷ್ಟ ಒಂದು ಮತ್ತೇನಿಲ್ರಿ, ನೀರ್ ಹಸದ ಅಂಕಣ ಕಟ್ಟೋದು ಒಂದ್ ಬಿಟ್ಟೈತಿ, 2 ಕೆಲಸ ರೈತನ, ಆದ್ರೆ ಖರ್ಚು ಆಗತ್ರಿ ಅದಕ್ಕೆ ಬಿಟ್ಟೈತಿಕ್ರಿ. ಮೊದಲು ಖರ್ಚು ಆಗ್ತಿಕ್ಕಿಲ್ರಿ ಅದಕ್ಕೆ, ನಾವು ಮಾಡಿದ್ದೆಲ್ಲ ನಮ್ಗೆ ಹಿಂಗೈತಿ ಅದು. ಈಗ ಖರ್ಚು ಆಕತಿ ನೋಡ್ರಿ, ಮತ್ತೆ ಬರ್ತೈತಿ, ಈಗ ಹಂಗೈತಿ ಬರ್ತೈತಿ ಉತ್ಪನ್ನ ಖರ್ಚು ಆಕತಿ ಅನ್ನೋದೊಂದು. ಇಷ್ಟೊಂದು ಐತ್ರಿ.
0: ನಿಮ್ಮ ಊರಲ್ಲಿ ನಿಮ್ಮನ್ನ ಜನ ಯಾವ ರೀತಿ ಗುರುತಿಸ್ತಿದ್ದಾರೆ ಅಂದ್ರೆ ಈಗಿನ ಒಂದು ಇದರಲ್ಲಿ, ಯಾಕಂದ್ರೆ ಎಲ್ಲರೂ ರೈತಾಪಿ ಜನರು ರೈತರ ಮಕ್ಕಳು ಅವರು ಸಿಟಿಗೆ ಹೋಗಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ರೈತ ಚಟುವಟಿಕೆಗಳನ್ನ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿಗಿಂತ ಹೆಚ್ಚು ಲಾಭ ಅಲ್ಲಿ ಕಾಣಿಸುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನೀವೀಗ ಈ ರೈತ ಚಟುವಟಿಕೆಗಳು ಮಾಡ್ತೀರಾ, ನಿಮ್ಮನ್ನ ಊರಲ್ಲಿ ಯಾವ ರೀತಿ ಗುರುತಿಸ್ತಾರೆ?
1: ನಾವು ಮಾತ್ರ ಅಂತ ಕೆಲಸ ಮಾಡಿದ್ರು. ನಾವು ಒಟ್ಟರಿ ನಮ್ದು 10 ಎಕರೆ ಮೊದಲು ಕೂಡಿಕೆ ಆಗೈತ್ರಿ, ಅದು ಭೂಮಿ. ಅದ್ರಾಗ 11 ರಿಗೆ ಬೋರ್ ಹಾಕಿದ್ರು. ನಾವು ನೀರೊಳಗೆ ಕರೆಯಕ್ಕೆ ಹೋದ್ರಿ, ಒಬ್ಬ 3-4 ತಿಂಗಳು ಎಳಸಾಕ ನನಗೆ ಬರ್ತಾನೆ ಬಾ, ನಾಳೆ ಬರ್ತಾನೆ ನಾಳೆ ಬರ್ತಾನೆ ಅಂದ್ರಿ, ಒಟ್ಟ ಬರಲಿಲ್ಲ ಅವ. ಕಡಿ ಒಬ್ಬ ಹುಡುಗ ಬಂದ, ಆ ಹುಡುಗನ ಕರ್ಕೊಂಬಂದ, ಆ ಹುಡುಗಲ್ಲಿ ಹೇಳ್ತಾನೆ ಅಲ್ಲಿ ಹಾಕಿದ್ದು, ಅದು 70 ಫೂಟ್ ನೀರು ಹೇಳ್ತಿರಿ ಹುಡುಗ, ಅದು ಪಾಪ ಪೂಜಲಿ ಹುಡುಗರ ಅದ. ಆಯ್ತು ಒಟ್ ನೀರಾಗ ಬಂದು ಕೇಳಿದ್ಕೊಂಡು ಬಂದೆ ಸಾಕ, ಏ ನಮ್ಮ ಹೊಟ್ಟಾಗ ನಮ್ಮ ಯಾಗ ಮಯಂಜುನಾಥ್ ಬರ್ತಾನ್ರಿ, ಹಾಕ್ರಿ ಹಾಕ್ತಿರಿ ಹಾಕ್ಸ್ರಿ, ನಾ ಹೇಳ್ತೀನಿ ಬಂಗಾರ ಕೊಡ್ಬೇಕ್ರಿ ನನಗೆ ಬಿತ್ತನತ್ ಒಳೆ ಕೊಡ್ತೀವಿ ನಿಮಗೆ ಬಾದೇವ್ರ ನಮ್ಮ ನೀರಾಗಲಿ ಕರ್ಕೊಂಬನ್ರಿ. ಹಾಕಿಸಿದ್ರೆ ನೀರು ಆಗ್ಲಿಲ್ಲ, ಆಗ್ಬಿಡ್ದು ಮಂದಿ ಏನಾಕೈತಿ, ಏ ನಿಮ್ಮಂತ ಮಣಿತಾನ ನೀರು ಹಂಗಾರ ಅಣ್ಣ ಆಗಿದ್ ಮಣಿತಾನಕ, ಏ ನೀವು ಒಳ್ಳೆ ಮಂದಿ ನಿಮ್ಗೆ ನೀರಾಗೈತಿ ಅಳಗ ಹೊಡಿ ಹೊಡಿ ಏನಾಕೈತಿ ಜನ. ಆದ್ರೆ ನಾವು ಹೊಡಿಲ್ರಿ, ಅಷ್ಟಾಗ ಸೊಗಲಜಾರ್ ಬಂದ್ರೆ ಅವ್ರಿಗೂ ಬಾ ಅಂತ ಹೇಳಿದ್ವಿ, ನಾವು ಬೋರ್ ಹೊಡಿತೀವಿ ಬಾ ಅಂತ ಹೇಳಿದ್ವಿ ಸೊಗಲಜಾರಿ, ಅವ್ರು ಬಂದ್ರು ಅಜ್ಜ ಹೆಂಗ ಹಿಂಗ ಹೆಂಗೈತಿ ನೀರು ಹೇಳವೇನಂತ ಅಂದ್ರು, ನೀರು ಹಣ 70 ಫೂಟ್ಗೆ ತೆಗಿರಂತ ಪಾಪ ಅಂದ್ರಿ ಪಾಪ ಹುಡುಗ, ಏ ಆ ಮಂದಿ ರೊಕ್ಕ ಕೊಡುದಿಲ್ಲ ಚೂಟ್ರೆ ಕಿಡ್ರಂತ ಬೋರ್ ಅಂತ ಮಂದಿ ಹಿಂಗಣತ ನಿಮ್ಮ ನೀರು ಹಾಕೊಳ್ಳೋದ ಹಿಂಗಣತನ ಈ ಎಲ್ಲ ಕಿತ್ಬಿಟ್ರಿ ನಮ್ಮ ಪಾಪ ನೀರು ಹೇಳ ಬೇಡ ಅಂತ ಕಿತ್ಬಿಟ್ರಿ. ಕಿತ್ತೂರಿ ಅಜ್ಜಾರಿಗೂ ದಕ್ಷಿಣ ಕೊಟ್ಟರು, ನಮಸ್ಕಾರ ಮಾಡಿದ್ವಿ, ಬೋರ್ ಕಿತ್ಕೊಂಡು ಪಟ್ಕೊಂಡು ಹೋದ್ರಿ. ಆಮೇಲೆ ಒಂದು 3-4 ಬಂದು ಬಂದು ಹೇಳ್ರಿ ನಮಗೆ, ಎಲ್ಲ 5-6 ಪಾಯಿಂಟ್ ಸುಳ್ಳಾದ್ರು ಇಲ್ಲ, ಅವ್ನು ಕಣ್ಣಾಗ ನೀರ ಬರಾಕೈತಿ, ಪಾಯಿಂಟ್ ನೀರು ಐತೆ ಅಂತ ಹೇಳ್ತಾರೆ ಕೇಳಂತಲೆ, ಆದ್ರೆ ನಾವು ಹೊಡ್ಯಾಕೋರ್ ನೀರು ಆಗತ್ತಲ್ಲ ಹೆಂಗದ್ ಚಿಂತೆ ಬತ್ತರಿ. ಚಿಂತೆ ಬಂದ್ಕೊಂಡು ನಮ್ಮ 3 ಮಂದಿ ಅಣ್ಣ ತಮ್ಮರಿಗೆ ಕನಸು ಬಿತ್ತು, ಏ ನಾವ ನೀರು ನೋಡುದು, ಅವರು ನಮಗತ್ತೇನು ಹುಟ್ಟಿರ ತಂದೆ ತಾಯಿ ಹಡ್ದಾರವನ್ನ, ನಾವ ನೀರು ನೋಡಿದ ನಾವು ಹೊಡಿದೀನಿ, ಯಾವನು ಕರ್ಕೊಂಡು ಬರೋಂಗಿಲ್ಲ ಅಂತ ಹಿಂಗೆ ಮನಸ್ಸು ಮಾಡಿದ್ರು. ನಾವು ಗುರುತ ಮಾಡಿ ಒಂದು ಪಾಯಿಂಟ್ ಮಾಡಿದ್ರು, ಅದು 70 ಫೂಟ್ಗೊಂದು 3 ಇಂಚ್ ನೀರು ಹಾಕ್ತದೆ, 3 ಇಂಚ್ ನೀರು 3 ಎಕರೆ ತೊಯಾಕೈತಿ ರೀ 10 ಎಕರೆ ಭೂಮಿಯಾಗ. ಇನ್ನು ಉಳಿದದ್ದು ಹೆಂಗೆ ಹಸೋದು, ಇನ್ನೊಂದು ಪಾಯಿಂಟ್ ಮಾಡಕ್ಕೆ ಹೋರು ಇಲ್ಲಿ ಸಿಗೋದಿಲ್ಲ, ಇದೊಂದೇ ಸಿಕ್ಕೈತಿ ಅಲ್ಲಿ ಮಟ್ಟ ಬಾಯಿನ ಮಾಡೋಣ. ಒಂದು 5-6 ವರ್ಷ ಹಿಂಗೆ ಮಾಡಿದ್ರು, 3 ಎಕರೆ ಮಾಡಿದ್ರು. ಆಮೇಲೆ ಅದು ನಮಗೆ ಇದನ್ನು ಮಾಡಿದ್ರೆ ಹೊಲದಾಗಿಂದ ಉತ್ಪನ್ನ ತಗ ಹಾಕಿರ್ಕಿಲ್ಲ, ಒಂದು ಟ್ರ್ಯಾಕ್ಟರ್ ತೊಗೊಂಡ್ರಿ ಸೆಕೆಂಡ್ ಹ್ಯಾಂಡ್, ಏನು ಮಾಡಿ ಕೆಲಸ ಆಗಬೇಕಾದ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು, ನಮಗೆ 25 ಎಕರೆ ಇದ್ದಾಗ ಒಂದು ಟ್ರ್ಯಾಕ್ಟರ್ ಕೊಡ್ತೀರಿ ಅವಾಗ, ಅಣಕವಾಗ ನಮಗೆ 25 ಎಕರೆ ಭೂಮಿ ಇದಕ್ಕಿಲ್ರಿ, ಮತ್ತೆ ಏನು ಮಾಡ್ಬೇಕು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು ಹೊಡ್ಯಾವಿದ್ರೆ ನಮ್ಮ ಹೊಡಿದಿದ್ದ ಮಂದಿ ಹೊಡಿದ ಮಂದಿ ಬಡಪಾಣ ನಮ್ದ ಹೊಡಿ ಸೆಕೆಂಡ್ ಹ್ಯಾಂಡ್ ತಗೋ ನೀಗದಷ್ಟು ರೊಕ್ಕ ಕೊಟ್ಟು ಸಾಣ ತಗೋ ಅಂತೇಳಿ ಒಂದು ಗಾಡಿ ತೊಗೊಂಡ್ರಿ, ಅದನ್ನ ಒಂದಿಟ್ಟು ಬಾಡಿಗೆ ಮಾಡ್ರಿ, ಅದೊಂದು 2 ಲಕ್ಷ ರೂಪಾಯಿ ಕಳಿಸ್ತೀರಿ, ಹಂಗಾರೆ ಈ ಹೊಲ ಹಿಂಗೆ ಬೀಳ್ತೈತಿದ ಅಷ್ಟು ರೊಕ್ಕ ಇಲ್ಲಿ ಹಾಕಿದನ್ನು ಪಾಯಿ ಕಡ್ದು ಇದನ್ನು ಮಣ್ಣು ಅಂತೇಳಿ ಮಂದಿಗೆಲ್ಲ ಭಾಳ ವಾಯಿನ ಹತ್ರ ಗ್ರಾಮ ಸೇವಕರು ಇದ್ರಿ, ಉಕ್ಕಾಕ ಜಾನಕಿ ಅಂತೇಳಿ ಅವ್ರು ಬಂದ ದುಬ್ಬಲ್ಲಿ ಶಪ್ಪಿಸ್ರಿ ನಮ್ಗೆ, ನೀವು 8 ತಿಂಗಳದಾಗ 70 ಫೂಟ್ ಬಾವಿ ಮಾಡಿದ್ರೆ ನಿಮ್ಮಂತ ರೈತರನ್ನ ಹುಚ್ಚು ರೈತನ ಇಲ್ಲಿ ನೋಡಿಲ್ರಿ ಅಂದ್ರು. ಮತ್ತೆ ಇದ್ದದ ಅಷ್ಟ ಭೂಮಿ ರೀ, ಮತ್ತೆ ಅದಾಳದ ಹೋದ್ರೆ ನಮ್ಗೆ ಅಟ್ಟಿದ, ಮತ್ತೆ ನಮ್ಗೆ ಯಾರು ನೌಕರಿ ಇಲ್ರಿ, ಮತ್ತೆ ಅದ್ರಾಗ ಗುದ್ದಾಡ್ಬೇಕಲ್ಲ. ಮಾಡಿದ್ರು ಸ್ವಂತ ಜಾಗ ತಗೊಂಡು, ಜಾಗ ತಗೊಂಡು ಅದಕ್ಕೆ ಮತ್ತೆ 30 ಫೂಟ್ ದರ ಸುಮಾರು ಇತ್ರಿ, ಅದು 30 ಫೂಟ್ ಅದಕ್ಕೆ ಸಟ್ಟನ್ನೇ ಕಬ್ಬಿಣಾಕಿ ಸಲಾಫ್ ಹಾಕಿ ಅಸ ಬಾವಿ ಮಾಡಿದ್ರು ಅದನ್ನು. ಏ ಬಾಳ ನಿಮ್ದು ಬಾಳ ನಿಮ್ ಮುಂದೆಲ್ಲ ಹೋಚ ಹತ್ತಿದ್ರು, ಈಗ ಹಿಂಗ ಹೆಂಗ್ ಮಾಡಕೈತಿರು, ಮತ್ತೆ ನಮ್ಗೆ ಇದನ್ನ ಬಿಟ್ಟು ಗತಿ ಇಲ್ಪ, ಏನ್ ಮಾಡಿ ನಾವು ಮಾಡಾಯ್ತು ಮಾಡಿದ್ರಿ ಸಾಕಾಯ್ತು ನಮ್ದು, ಅಷ್ಟ ನೀರು ಉಳಿತಿರ ಅಷ್ಟು ಪುಟ್ ಮಾಡ್ರು, ನಮ್ಮ ತಮ್ಮಗಳನ್ನ ಅಟ್ ಮಾಡ್ರು ಅಟ್ಟ ನೀರು ಅದ ಬಾಳ್ಸ್ ಬಡಂಗಿಲ್ಲ, ಏ ನಾ ಅಡಬೋರ್ ಹಾಕೊಂಡು ತಾಣ ಬರ್ತೀನಿ ಅಂತ ಅಷ್ಟ 70 ಫೂಟ್ ಮಾಡಿ ಅಡಬೋರ್ ಹಾಕಿಬಿಟ್ರಿ, ನೀರು ಬಿತ್ತು ನೀರು ಬಿತ್ತು ಸುತ್ತ ಮುಂದೆಲ್ಲ ಬಂದು ನೋಡಕೈತಿರು, ಈಗ ಅಣ್ಣ ಹಾಕಿದ್ ನಿಮ್ ಮುಂತಾನ ಚಲೋ ಆತು ಚಲೋ ಆತು ಅಂತ ಹೇಳ್ರಿ. ಅದು ಮತ್ತೆ ಪೈಪ್ಲೈನ್ ಮಾಡ್ಬೇಕ್ರಿ, ಅದಕ್ಕೆ 5,000 ಫೂಟ್ ಪೈಲಾನ್ ಬೇಕು, 5 ಇಂಚ್ ಲೈನ್ ಮಾಡಿದ್ರಿ, 5,000 ಫೂಟ್ ಒಟ್ಟ ಅದೆಲ್ಲ ಕೂಡಿ 10 ಲಕ್ಷ ರೂಪಾಯಿ ಬರ್ತಿರ. ಹಾಳೆ ಎಲ್ಲ ಕಬ್ಬು ಹಸಿವ್ರಿ, ಕಬ್ಬು ಬೆಳೀತ ಇಷ್ಟು ಮಟ್ಟ ಕಬ್ಬು ಹತ್ತಿರಿ, ಕಿನಾಲ್ ಬರ್ತೈತಿ, ನೀನು ಕಿನಾಲ್ ಆದಾಚ ಕುಡಿ ಚಲೋದು ಬ್ರದರ್, ನೀ ಕಿನಾಲ್ ನಮ್ಮ ಬಾವಿನ ಕುಡಿ ಚಲೋ ಮಾಡಿದ್ರು. ನಾವು ಪಟಕ್ನ ಏನ್ ಮಾಡಿದ್ರಿ, ಇಲ್ಲಿ ಕಾವಲ್ ಹೊಡೆದ್ಬಿಟ್ಟು, ಕಾವಲ್ ಹೊಡೆದು ಬಿಟ್ಕೊಂಡು ಕಬ್ಬು ಎಷ್ಟು ಬಂದೆಲ್ಲ ಒಣಗಿ ಬಿಡ್ತಾರೆ. 3 ವರ್ಷ ಒಟ್ಟ ದೀಡ್ ನೋಟಣ್ಣ ಆಗೋದು 10 ಎಕರೆ ಕಬ್ಬು, ಬಾವಿ ನೀರು ಇಲ್ಲ ಅಣ್ಣ, ಬಾವಿ ನೀರು ಪೋಟಾಗ್ಲಿ, ಮಳಿನ ಹೋಗಿತ್ತು 5 ವರ್ಷ ಮಳಿ ಹೋಗಿತ್ತಾಗ ಆ ಟೈಮ್ದಾಗ ಹಿಂಗಾಗ್ರಿ. ಆಮೇಲೆ ಕಿತ್ ನಮ್ಗೆ ಗೊತ್ತಾಗ್ಲಿ ಅದು ಬರ್ತೈತಿ ಬಿಡು, ಹಚ್ಕೊ ಬಚ್ಚಿದ್ ಅಂದ್ರೆ 3 ವರ್ಷ ಲಾಸ್ ಆಯ್ತು. ಆಮೇಲೆ ಕಿತ್ ಹಚ್ಚಿದ್ರು ನಾವು ಕಬ್ಬು, ಕಿತ್ ಏನು ಹಚ್ಚಿದ್ರಿ ಅದು 10 ಎಕರೆಗೆ 7 ಟನ್ ಕಬ್ಬು ಆಗ್ಬಿಟ್ಟು. ಅದೇನು 3 ವರ್ಷ ಸೋತಿದ್ರಲ್ಲ ಅದು 7, ಆಗ ಎಲ್ಲರಿಗೂ ಮತ್ತೊಂದು ಧೈರ್ಯ, ಮತ್ತೆ ಭೂಮಿ ತಾಯಿ 3 ವರ್ಷದಾಗ 1 ವರ್ಷ ಸಾರಿ ಕೊಡ್ತಾಳಪ್ಪ ಈಕೆ ಒಳಗೆ ದುಡ್ದ ತರ ಸಾಕೈತಿ ಆಗ್ಲಿಕ್ಕೆ, ಯಾರ್ದು ಮೋಸ ಆಗಂಗಿಲ್ಲ, ಯಾರಿಗೂ ಎಣ್ಣೆ ಆಗಂಗಿಲ್ಲ, ಭೂಮಿ ತಾಯಿ ದುಡ್ದದ್ದು ಲಾಭ ಐತಿ ಅಂತ ಹೇಳಿ ನಮ್ದು ಕೃಷಿ ಒಕ್ಕಲ್ತನ ಮಾಡ್ಕೋತ ಬಂದು ನೋಡ್ರಿ ಸರ್ ನಾವು. ಆಮೇಲೆ ರೀ ನಾವು ಎಷ್ಟೋ ಈಗಾರು 3 ಮಂದಿ ನೀರು ಹೇಳ್ತೀರಿ, ನಮಗೆ ಹೇಳ್ರಿ ಸಾಕು, ಮುಂದಕ್ಕೂ ತೊಡ್ಸ್ಬಿಟ್ಟು ಬರ್ತೀನಿ ನಾವು. ನಾನು ಒಂದು 1,000 ಗಂಟ್ಲೆ ಪಾಯಿಂಟ್ ಹೊಡ್ಚೀನಿ ರೀ, ಆದ್ರೆ ಅವ್ರು ಹೆಂಗೆ ಪಾಯಿಂಟ್ ತೆಪ್ತಾವ ಅಂದ್ರೆ ನಮ್ಗೆ ಅಲ್ಲಿ ಹೇಳು ಇಲ್ಲಿ ಹೇಳು ಹಂಗೆ ಹೇಳು ಹಿಂಗೆ ಅಂದ್ರೆ ಪಾಯಿಂಟ್ ತೆಪ್ತಾವ್ರಿ. ನಾವು ಡೈರೆಕ್ಟ್ ಗಪ್ ಹೋಗಿ ಹೊಡಿ ಇಲ್ವೇ ನಮಗೆ ಯಾರು ಹೊಡಿತಾರೆ ಅಲ್ಲಿ ನೀರು ಆಗ್ಯದ ಅವ್ರು ಹಿಂಗಾಗ. ಮತ್ತೆ ಏ ಸಾಕು ನಮ್ಗೆ ತಳಗ ನೀರು ಇನ್ನಷ್ಟು ಹೊಟ್ಟಿರೋ ಏ ಸಾಕು ನಮ್ಗೆ ಇಷ್ಟ ಆಗಬೇಕಾಗಿತ್ತು ಏ ಸಾಕು ನಮ್ಗೆ ಅಂತ ಹಿಂಗಾಗಿ ನೀರು ಪೇಲ ಆಗಿ ಹೊರತಾಗಿ ನಾವು ನೀರು ನಮ್ಮ ಏನು ಪೇಲ್ ಆಗಿಲ್ಲ ಕರ್ಕೊಂಡು ಹೋಗ್ರಿ ನಾವು. ಆದ್ರೆ ಇಬ್ರು ಹೋಗ್ತಾರ್ರಿ ಫುಲ್ ನೀರು ದೊರಕರ ಈಟನ್ ಇದ್ದಿಲ್ಲ ಅವ್ರು ಹೋಗಂಗಿಲ್ಲ, ನನ್ನ ಅಪ್ಪನ ಕೇಳ್ತಾರ ಅವ್ರು, ಏ ಅವ್ನು ದೊಡ್ಡಪ್ಪನ ಕೇಳ್ದು ನಾನು ಕೇಳ್ತಾ ಅವ್ರ ನಮ್ಮ ತಮ್ಮ ಅಂತಾನ್ರಿ. ನಾವು ಕಣ ಏ 1 ಇಂಚ್ ನೀರಿಗೆ ಭಾಳ ಕಿಮ್ಮತ್ತೈತಿ, ಭಾಳ ನೀರಿಗೆ ಏನು ಕಿಮ್ಮತ್ತಿ ಇಲ್ಲ, ಅಲ್ಲಿ ಒಂದು ಕುಟುಂಬ ಬದತಿ, 1 ಇಂಚ್ ಆದ್ರೆ 1 ಎಕರೆ ಬದುಕತಿ, 4 ದನ ಬದುಕ ಪುಣ್ಯದ ಕೆಲಸ ಅದನ್ನು ಮಾಡ್ರಿ ಮೊದಲನೇ ಹೇಳ್ತಾನೆ. ಏ ಎಲ್ಲಿನ ಹೋಗ್ಬೇಕು ಅದಕ್ಕೆ ಹಿಂಗ್ರಿ ಸರ್, ನಾವು ಎಲ್ಲಿ ರೊಕ್ಕ ಕಳೆದು ಅಲ್ಲಿ ವಿದ್ಯಾ ಕಲ್ತೋದವ್ರೆ, ಈ ಅದಕ್ಕೆ ಮೊದಲಂತೆ ಬಾವಿ ಇಳಿದಾಗ ಚಾಜ್ಜಿ ತೊಗರಿ ಇಂಥವ್ ಹಾಕ್ತಿದ್ರು ನಾವು, ಅದೇನು ಆಗ್ತಿಕ್ಕಿಲ್ಲ, ಮಳಿ ಕೈ ಕೊಡ್ತಿದ್ರ. ಈಗೇನ್ ನೀರಾವರಿ ಏನ್ ಮಾಡ್ಕೋತ ನಾವು ಬೆಳೆ ಬೆಳಿದಿದ್ರಲ್ಲ, ಇದು ಎಷ್ಟಲ್ಲಿ ನಮ್ಗೆ ಹೊಟ್ಟಿಗೆ ಮಟ್ಟಿಗೆ ಚಾಟಿ ಖರ್ಚ ಹೊಟ್ಟಿಗೆ ಮಟ್ಟಿಗೆ ಚಾಟಿ ಹಾಕೋದು ಬಂದತ್ರಿ. ಇದು ಎರಡು ಮೂರು ವರ್ಷಕ್ಕೊಂದು ಸ್ವಲ್ಪ ಲಾಭ ಹಿಂಗೆ ಹಾಕೋದು ಬಂದ್ರಿ. ನಮ್ಗೇನಾಕಿ ತಾಯಿನ ನುಕ್ಸಾನ್ ಮಾಡ್ಲಿ, ದುಡಿದ್ರೆ ಕೊಡ್ತಾಳು, ಭಕ್ತಿ ಇಲ್ಲೇ ದುಡಿಬೇಕು. ಮತ್ತೆ ಎಲ್ಲಾರು ಹಾಕಿನ ಅಲ್ಲಿ ಬಿಟ್ಟು ಹೋದ್ರೆ ಕೆಲಸ ಆಗಂಗಿಲ್ರಿ, ಬಿಟ್ಟು ಎರಡು ದಿವ್ಸ ಹೋಗಂಗಿಲ್ರಿ. ಒಂದ್ ದಿವ್ಸ ನಡಿತೈತಿ ರೈತಕ್ಕೆ ಹೋಗಾಕ, ಎರಡು ದಿವ್ಸ ನಡಿತೈತಿ ಭಾಳ ಆದ್ರೆ, ಮೂರನೇ ದಿವಸಕ್ಕೆ ಹೋದ ಹೊಲ ಇಲ್ಲಿ ಇರಂಗಿಲ್ರಿ. ಅಲ್ಲಿ ಹಂಗ ಏನು ವಿದ್ಯಾನೇ ಇರ್ಲಿ ಏನಿರ್ಲಿ ನಾವು ಅಲ್ಲಿ ಇರಬೇಕು ಅಂದ್ರೆ ಅದು ಇರ್ತೈತಿ.
0: ಈ ಕೃಷಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟವಾದಂತಹ ಕೆಲಸ ಯಾವುದು ಮತ್ತು ಅದನ್ನು ಯಾವ ರೀತಿ ನಿಭಾಯಿಸಿರಿ ಅದ್ರ ಬಗ್ಗೆ?
1: ಕಷ್ಟವಾದ ಕೆಲಸ ಈಗಿನ ಕಾಲಕ್ಕೆ ಬಂದ ಕಸಾನ ಬಹಳ ಕಾಡಾದತ್ರಿ. ಒಟ್ಟು ಆಗಿನ ಮೊದಲು ಕಸ ಎಡಿ ಹೊಡೆದು ಮಾಡಿದ್ ನಾವು ಕಂಟ್ರೋಲ್ ಮಾಡ್ಕೋತಿ ತೆಗದ, ಈಗ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗೋತ್ರಿ. ಅದು ಎಂಥ ಕಸ ಬಂದೈತಿ ಆಮೇಲೆ ಹಿಂಗ್ ಹೊಡೆದು ಹಿಂಗ್ ಹೋಗಿ ಹೋದಂಗೆ ಆಕೈತಿ, ಮಾತು ಪಾಟ್ನ ಚಾಲನ ಆಕೈತಿ. ಈಗ ಅದ್ರಾಗೂ ಒಟ್ಟೆ ಕೆಲಸ ಕೊಡೋತ್ರಿ ಕಸದ ಎಣ್ಣೆಗೂ.
0: ನೀವು ಯಾವ ರೀತಿ ಇದು ಮಾಡ್ತಾ ಇದ್ದೀರಾ?
1: ಅದಕ್ಕೆ ಎಣ್ಣೆ ಹೊಡಿತೀರಿ ಮಾಡ್ತೀರಿ, ಮತ್ತೆ ಉಳ್ದಟ್ಟು ಮತ್ತೆ ಆಳಚ್ಚಿ ತೆಗಿಸ್ತೀರಿ. ಅಷ್ಟು ಕಸ ಭಾಳ ಸುಮಾರು ಐತ್ರಿ ಆಮ ಹೆಂಗ ಆಮೇಲೆ. ಈಗ ಈಗಿನ ಕಸ ಒಟ್ಟೆ ಉಪಯೋಗ ಆಗೋದ್ರಿ, ಕಸಕ್ಕೆ ಭಾಳ ಎಲ್ಲ ಕಸಕ್ಕೆ ಲಾಸ್ ಆಗೋದ್ರಿ. ಈಗ
0: ನನ್ನ ಮುಂದಿನ ಪ್ರಶ್ನೆನೇ ಆದಿತ್ತು, ಹೊಲದಲ್ಲಿ ಈ ಕ್ರಿಮಿ ಕೀಟಾಳುಗಳನ್ನ ನೀವು ಹೇಗೆ ಅದನ್ನ ಟ್ಯಾಕಲ್ ಮಾಡ್ತೀರಾ, ಅಂದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಏನೇನು ಹೆಜ್ಜೆಗಳನ್ನ ಇಡ್ತಿದ್ದೀರಾ?
1: ಏನ್ರಿ ಒಮ್ಮೆ ಅದು ತಾನಾಗಿ ಬರ್ತೈತಿ ತಾನಾಗಿ ಹೋಗತಿ. ಮತ್ತೆ ಕಬ್ಬಿಗೊಮ್ಮೆ ಬಹಳ ಕಡಿತಿ, ಅವ್ ಹೊಡೆದ್ರು ಅದಕ್ಕೆ ಕೆಲಸ ಆಗಿಲ್ಲ, ಎಣ್ಣೆ ಹೊಡೆಯ ಕಬ್ಬು ಡೌನ್ ಆಗೋದು. ಕಬ್ಬಿಗೊಮ್ಮೆ ಬಿದ್ದಿರ್ಲಿಲ್ಲ, ಈಗ ಅವ್ರು ಒಂದ್ ಸ್ವಲ್ಪ ಸ್ವಲ್ಪ ಬಿದ್ದಿರ್ತೈತಿ, ಆಗಿನ ಪಾಟ್ನ ಅದನ್ನ ನೋಡ್ಕೊಡ್ದ್ರೆ ಕಂಟ್ರೋಲ್ ಮಾಡ್ತೀವಿ ನಾವು. ಆಗಿನ ಫಸ್ಟ್ ಏನ್ ಬಂದಿರ್ಲಿಲ್ಲ ಹಂಗ ಅಷ್ಟು ಸ್ಪೀಡ್ ಇಲ್ರಿ. ಅದ ಕಬ್ಬಿನ ಹುಳ ಒಂದ ನಾವು ಕಬ್ಬು ಒಂದ ಬೀಳ್ತೀರಿ, ಉಳ್ಕಿದೇನು ಬೆಳೆಯಂಗಿಲ್ಲ. ಯಾಕಂದ್ರೆ ನಮ್ಗೆ ಜನ ಕಡಿಮೆ ರೀ, ನಾವು ಕಾಯಕ್ ಮಾಡೋ ಜಡ ಆಕತಿ ಅಂತೇಳಿ ಈಗ ಬರೀ ಕಬ್ಬ ಬೀಳ್ತೀರಿ ನಾವು, ಅದ್ರ ಮೇಲೆ ಗುದ್ದಾಡ್ಕೋದ್ ನೋಡಿದ್ರಿ.
0: ಮುಂದಿನ ಪ್ರಶ್ನೆ ನಂದು, ಈ ಸಾಂಪ್ರದಾಯಿಕ ಕೃಷಿಯಿಂದ ಪರಿಸರಕ್ಕೆ ಹಾನಿ ಅನ್ನುವಂತಹ ಮಾತಿದೆ, ಇದಕ್ಕೆ ನಿಮ್ಮೇನು ನಿಮ್ಮ ಅಭಿಪ್ರಾಯವೇನು?
1: ಅದು ನೂರಕ್ಕೆ ನೂರು ಸತ್ಯ.
0: ಓ,
1: ಮೊದಲನೇ ಕೃಷಿ ಮಾಡ್ಬೇಕಂದ್ರೆ ಈಗ ಆಳು ಬಾಳ್ಬೇಕು, ಭಕ್ತಿಲೇ ದುಡಿಯುವ್ರಿ. ನಮ್ಮಂಗ ದುಡಿಯಾಕ ಆಗಂಗಿಲ್ರಿ ಮಕ್ಕಳಿಗೆ, ಅವ್ರತ್ಯಾಗ ತಾಕತ್ ಇಲ್ರಿ. ಎಲ್ಲ ಕೆಮಿಕಲ್ಸ್ ತಿಂದ ಬೆಸೂಸ್ತಾಗಿ ಬಿಡ್ತಾವ. ನಾವು ನಾಲ್ಕು ಹಳ್ಳಿ ಕೆಲಸ ಮಾಡ್ತಿದ್ರು ಅವಾಗ, ಈಗ ನಮಗೂ ವಯಸ್ಸಾಗೈತ್ರಿ. ಈಗ ಒಂದ್ ತಾಳಿದ ಎರಡು ತಾಸಿನಾಗ ಮಾತ್ರ ಒಂದ್ ಹಳ್ಳಿ ಕೆಲಸ ಬಿಡ್ತಾರ, ಅದ್ರ ಅಚ್ಚಿಕ್ ಮಾಡಕ್ ಆಗಲ್ರಿ ನಮಗೂ. ಈಗ ನಕ್ಕಿ ಮಾಡ್ತೀವಿ ನಾವು, ಆದ್ರ ಮಕ್ಕಳಿಗೆ ಅಷ್ಟ ದುಡಿಯಾಕ ಆಗೋತ್ರಿ. ಈಗ ವಿಜ್ಞಾನ ಬಂದ್ಸ ಅವ್ರಿಗೆ ಸೋಲೋತ್ ಕೊಟ್ಟು ಆತ ಹಾಕತ್ ಇಲ್ದಂಗ ಮಾಡಿತ್ತು, ಹಿಂಗ ಆಗೈತ್ರಿ ಒಟ್ಟ ಕೃಷಿ ಹಿಂದೆ ಬೀಳ್ಬೇಕಂದ್ರೆ.
0: ಖಂಡಿತ ಮಾತು ನಿಜ. ಅಂಡ್ ನೀವು ಮಾಡೋ ಕೆಲಸ ಮತ್ತು ಈಗಿನ ಯುವಕರು, ನನಗೂ ಹಿಡಿದು ಹೇಳ್ತೇನೆ, ಅಷ್ಟು ನಾವು ಮಾಡಕ್ ಆಗುದಿಲ್ಲ. ಹೌದೌದು, ಅಷ್ಟು ಶಕ್ತಿ ನಿಮ್ಗೆ ಆ ಒಂದು ಕಾಲದಲ್ಲಿ ತಿಂದಿರುವ ಆಹಾರದ ಒಂದು ಶಕ್ತಿ ಇವತ್ತಿಗೂ ಇದೆ, ಇದು ಮಾತ್ರ ನಿಜ ನೀವು ಹೇಳಿದ್ದು. ಮುಂದಿನ ಪ್ರಶ್ನೆ ಆಗಿರುತ್ತೆ, ಸಾವಯವ ಕೃಷಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು?
1: ಅದನ್ನ ಮಾಡ್ರಿ ಚಲೋ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಮತ್ತೊಂದು ಎರಡು ವರ್ಷ ಬದುಕದ್ರಿ. ಇಲ್ಲೂ ಈಗ 40 ವರ್ಷ 30 ವರ್ಷ ಆಯ್ತಾರ್ರಿ, ಇನ್ನು ಬರುವರ್ತಿ 20 ವರ್ಷ ಆಯ್ತಾರ. ಇದನ್ನ ಮಾಡ್ಕೋತಾರ ಭೂಮಿ ಹಾಳು ಬೀಳ್ತೈತ್ರಿ. ಕಮಾಣಾರ್ತಿಯಿಂದ ರೈತ ಕಮಗತಿ ಮಾಡಿದರೆ ನಡಿತೈತಿ. ಈಗ ಜರ್ಸಿ ಆಕಳ ಹಾಲ ಬೆಣ್ಣೆ ತಿಂದ ನಾವು ಅಂತಕ್ಕೆ ಮತ್ತಟ ರೋಗ ಚಲೋ ಆಕೈತ್ರಿ. ಮೊದಲಿನ ಜರ್ಸಿ ಆಕಳ ಮೊದಲಿನ ಆಕಳ ಹಾಲ ಆ ಬೆಣ್ಣೆ ತಿಂದ್ರೆ ಅವಾಗ ರೋಗ ಹೋಗ್ತೈತ್ರಿ. ಇದರಿಂದ ರೋಗ ಬರತೈತಾರಲ್ಲ, ಕೇಳರು ಕೇಳುವರ ಬೇರೆ ದೇಶದಿಂದ ತರಾಕ ಹಸ್ತಾರ, ಏನ್ರ ಮಾಡ್ತಾರ, ಸಂತೆ ಬಂದ್ ಮಾಡಿದ್ರೆ ಚಲೋ ಮಾಡ್ತಾರ. ಶಿವ ಶಿಕ್ಕಂಗಾರಿ ಒಟ್ಟ ಆದ್ರೆ ಬಾಳ ಬೇಕಾಗೈತ್ರಿ. ಈಗ ಆ ಬಾಳ್ರಾಗ ಏನೈತಿ ತೊಡೆದ್ರೆ ಬಂಗಾರ ಐತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಬಾಳ ಇದ್ದ ಕೆಬ್ಬಣ ಹುಡುಗ ಇಷ್ಟಾರ ನನ್ನ ಮನಸ್ಸು ಹೇಳುದ್ರೆ.
0: ಈ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಏನೇನು ಕ್ರಮ ಕೈಗೊಂಡಿದ್ದೀವಿ?
1: ಮಣ್ಣಿನ ಫಲವತ್ತತೆ ಅದಕ್ಕೆ ನಕ್ಕಿ ಶಗಣಿ ಗೊಬ್ಬರ ಹಾಕಿರೋ ಚಲೋ ಸರ್. ಬರೀ ಇದನ್ನ ರಾಸಾಯನಿಕ ಮೇಲೆ ಗುದ್ದಾಡಕ್ಕೆ ತೊಂದರೆ ಆಗ್ತೈತಿರ. ಶಗಣಿ ಗೊಬ್ಬರ ಹಾಕ್ಬೇಕ್ರಿ, ಅದಕ್ಕೆ ಎರೆಹುಳ ಗೊಬ್ಬರ ಮಾಡಿ ಬಿಡ್ಬೇಕಂತಾರು. ಆದ್ರೆ ಅದನ್ನ ಮಾಡ್ರೆ ಮತ್ತೆ ರಾಸಾಯನಿಕ ಮಾಡುವಂಗಿಲ್ಲ ತರು, ಹಿಂಗಾಗಿ ಅದನ್ನು ಮಾಡಕ್ ಹೋಗುದು ರೈತರಿಗೆ, ಇದು ಮಾಡಕ್ ಆಗತ್ತು. ಅದನ್ನ ನಕ್ಕಿ ಅದಕ್ಕೆ ಗೌರ್ಮೆಂಟ್ ಆಗಲಿ ಮತ್ತು ಸಂಸ್ಥಾದಾರಾಗಲಿ ಪುರ್ಮಾಸಿ ಅದಕ್ಕೆ ಗಂಟೆ ಬಿಡಬೇಕು. ಈಗ ಅವರು ಈಗಿನವ್ರು ಏನು ತುಟ್ಟು ಮಾಡ್ರೆ ತಾನೇ ಬಿಡ್ತಾರೆ. ತುಟ್ಟು ಮಾಡ್ರೂ ಬಿಡಕ್ಕಾಗಂಗಿಲ್ಲ, ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಹಾಗೆ ಮೊದಲಂತಿ ಅದನ್ನ ಗೊಬ್ಬರ ಹಾಕಿ ಅದನ್ನ ಬೆಳೆಸ್ತಾರೆ, ಆ ಅಭ್ಯಾಸ ಇದ್ದಂಗೆ ದುಡುಕಿ ದನಗಳು ಕಟ್ತಿರ ಅವಾಗ. ಈಗ ದನಗಳು ಕಟ್ಟದಂಗೆ ಆಗಿಬಿಟ್ಟೆ ಸರ್. ಹೆಂಡಕಿ ಬೆಳೆಯೋ ಹೆಂಡಕಾಸು ಬೆಳೆಯಕ್ಕೆ ಯಾರು ಒಟ್ಟ ಮನಸ್ಸಾಗುತ್ತೆ? ನಾವಂತ ಇನ್ನೂ ಬೆಳಿತೀವಿ ರೀ, ಹೊರಗೆ ಎತ್ಕೊಂಡು ಅದನ್ನು ಬೆಳೆದಾಗ ಸಮಾಧಾನ ನಮಗೆ. ಒಳಿ ನಮ್ಮ ಕೆಲಸ ಇಲ್ಲ, ಹಿಂಗೆ ನಾವು ಬಂದಿದ್ರಿ ಕರೆ. ಈಗಿನ ಅವ್ರಿಗೆ ಬೇಡ ಆಗೈತಿ, ಅದು ಬಟನ್ ಬಡ್ದುಕೊಂಡ ಅದು ಮನೆಗೆ ಬರ್ಬೇಕು ಆರ್ಡರ್.
0: ಖಂಡಿತ
1: ಅದು ಹಂಗ ಬರಂಗಿಲ್ರಿ. ಈಗ ನಮಗೆ ಹಂಗ ಬರ್ತಿಕ್ಕಿಲ್ಲ, ಅವ್ನಾಗ ಹಂಗ ನಾವು ದುಡ್ದಾಗ ಬರ್ತಿತ್ತು. ನಾವು ದನಕನ ಮೇಲೆ ಪ್ರೀತಿ ಇನ್ನವ್ರು ನಾವ್ರಿ. ದಿವಸಕ್ಕೊಮ್ಮೆ ಬಸವಾನ್ ಮೈತಿಕ್ಲಾರ್ದನ ಇನ್ನವ್ರು ನಾವು ಹೊಲದಾಗ ಎರಡು ಹುರುಗಳವರು ಒಂದು ಆಕಳ ಆಕಳ ಕರೈತಿ ನನಗೆ. ಏ ಅವನಾಕ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಗಪ್ಪ, ಅದ ಬೇಕದಕ್ಕಾದ ನೀನ ಬಾಳ ಆಲ್ ಇಂಡಿಯಾ ಕೇಳ್ಕೋತ ನಾನು ಇದನ್ನ ಭಜನೆ ಕಲಿಬೇಕು. ಆಲ್ ಇಂಡಿಯಾದಾಗ್ರಿ ಬಸವರಾಜ ರಾಜಗುರು ಇವರೆಲ್ಲ ಹಾಡಿದ್ದು ನಮಗೆ ಬಾಳ ಇಷ್ಟ ರೀ. ಮಲ್ಲಿಕಾರ್ಜುನ ಮನಸೂರು ಹಾಡಿರೋ ಅವ್ರ ಹಾಡಿಕೆ ನಮಗೆ ಇಷ್ಟ. ಅವ್ನ ರೇಡಿಯೋ ರೇಡಿಯೋ ಅಷ್ಟ ಐತ್ರಿ, ಟಿವಿ ಇದ್ದಿಕ್ಕಿಲ್ಲ, ಅವ್ರದ ಕೇಳ್ತಿದ್ರು ಬಾಳ ನಾವು.
0: ಅದಿಲ್ಲದೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು ಇವತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ ನಮ್ಮೊಂದಿಗೆ ಇದ್ದಾರೆ ಅಪ್ಪಣ್ಣ ಅವರು. ಎಸ್, ಇವತ್ತಿನ ಕಾರ್ಯಕ್ರಮದ ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಇಲಾಖೆಯಿಂದ ಕೊಡ್ತಾ ಇರೋ ಸಹಾಯ ಧನದಿಂದ ನಿಮಗೇನಾದ್ರೂ ಸಹಾಯವಾಗಿದೆಯಾ?
1: ಸರ್, ಅವ್ರು ಸಹಾಯಧನ ಕೊಡ್ತಾರೆ, ಎಷ್ಟು ಕೊಡ್ತಾರೋ ಅಂತ ಅಡೆ ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಅದಕ್ಕೂ ಆಗಂಗಿಲ್ಲ, ಒಟ್ಟೆ ಅದಕ್ಕೂ ಅವ್ರು ಕೊಟ್ಟದಿನ ಸಾಲ ಆಗಿಲ್ಲ. ಸುಮ್ ಕೊಡ್ತಾರೋ ಒಂದು ಮಾತು ಕೊಡ್ತಾರು ಅನ್ನೋದೊಂದು ಆಗೈತಿಕ್ರೆ, ಅದರಿಂದ ಯಾವುದು ಪೊರೋಟ್ ಆಗಿಲ್ಲ. ನಾವು ಅದಕ್ಕೆ ಎರಡು ಪಟ್ಟು ಹಾಕ್ಬೇಕ್ರಿ, ಒಂದು ಮೂರು ಕೊಟ್ಟು ನಾವು ಎರಡು ಮೂರು ಪಟ್ಟು ಹಾಕಿದಾಗ ಅದಕ್ಕೈತಿ, ಅವ್ರ ಮೇಲೆ ಹಾಕತ್ತಂದ್ರೆ ಆಗುದಿಲ್ಲ ರೀ ಅದು. ಹ್ಞೂ, ಸತ್ಯವಾಗಿ ಹೇಳ್ತೀನಿ ರೀ.
0: ಕಾರ್ಯಕ್ರಮದ ನನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ,
1: ಕಾಯಕವೇ ಕೈಲಾಸ ಅಂದ್ರೆ ಬಸವಣ್ಣವ್ರ ಎಲ್ಲರೂ ದುಡ್ದ ತಿನ್ಬೇಕು ಅದು ಚಲೋ ಶರೀರ ವಜ್ರ ಕಾಯಕತಿ ಭೂಮಿ ಫಲವತ್ತವಾಗಿರ್ತೈತಿ ಅನ್ನೋದು ಒಂದು ನೂರಕ್ಕೆ ನೂರು ಹೇಳ್ತೀನಿ. ಆರಾಮಿಯಾಗಿ ತಿನ್ಬೇಡ್ರಿ, ನೀವು ಉಳಿಯುದಿಲ್ಲ, ದುಡ್ದ್ರಿಂದ ಮತ್ತೊಂದಿಟ್ಟು ಬದುಕ್ತೀರಿ, ಅನುಭವ ಆಕತಿ, ಶರೀರ ಗಟ್ಟಿ ಆಕತಿ. ಕುದ್ಕೊಂಡು ತಿಂದ್ರಿ, ಕುಡಿಕೊಂಡು ಅಮರಂಗಿಲ್ಲ, ನಿಮ್ಮ ಶರೀರ ಬಾದಾಗದೆ ಬಿಡಂಗಿಲ್ಲ. ಭೂಮಿಯೊಳಕ್ಕೆ ಕೆಲಸ ಮಾಡಿ ತಿನ್ರಿಪ್ಪ, ಒಳ್ಳೇದು ಮಾಡ್ರಿ, ರಾಸಾಯನಿಕ ಕಡಿಮೆ ಮಾಡ್ರಿ ಅನ್ನೋದು ನನಗೆ ಐತ್ರಿ ಒಳಗೆ.
0: ಮತ್ತೆ ಈಗಿನ ಈಗ ನಮ್ಮ ಕೇಳುಗರಲ್ಲಿ ಎಷ್ಟೋ ಯುವಕರು ಇರ್ತಾರೆ, ಅವರಿಗೂ ಒಂದು ಅಂದ್ರೆ ಎಲ್ಲರೂ ಈಗ ಈ ಕೊರೋನಾ ಮಹಾಮಾರಿ ಯಾವಾಗಿಂದ ಬಂತು, ಎಲ್ಲರೂ ಅವರವರು ಸಿಟಿ ಶಹರ್ಗಳನ್ನು ಬಿಟ್ಟು ವಾಪಸ್ ಬಂದು ಅವ್ರಿಗೆ ಸ್ವಲ್ಪ ಇರೋ ನೆಲದಲ್ಲಿ ಜಾಗದಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಚಟುವಟಿಕೆಗೆ ಬನ್ನಿ ಅನ್ನಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ?
1: ಅಂದ್ರೆ ಇದು ಪುಣ್ಯದ ಕೆಲಸ ರೀ, ಕೃಷಿ ಕೆಲಸ ಅಂತಾರೆ. ಇದು ಕಂಡೀಷನ್ ಯಾವ ಹಾಕಕ್ ಬರಂಗಿಲ್ಲ, ನೀ ಇಟ್ಟು ದುಡಿ ಬಣ್ಣ ಅನ್ನಕ್ಕೆ ಬರಂಗಿಲ್ಲ, ಇಟ್ಟು ದುಡಿ ಅನ್ನಕ್ಕೆ ಬರಂಗಿಲ್ಲ, ಅವನ್ ಪವರ್ ಅದು. ಅವ್ನು ಹೆಚ್ಚು ಗಳಿಸ್ಬೋದು, ಹೆಚ್ಚು ದುಡಿದು ಹೆಚ್ಚು ಹೆಂಗ್ ದುಡಿತಾನ ಹಂಗ್ ಬರ್ತೈತಿ ಅದ್ರೊಳಗೆ. ಆದ್ರೆ ಯಾವ ಗೊಬ್ಬರ ಹಾಕೊಂಡು ಯಾವ ಬೀಜ ಹಾಕೊಂಡು ಹಂಗ ಫಲ ಬರ್ತೈತಿ ಇಷ್ಟೇ ರೀ, ಮತ್ತೇನ್ರಿ ಅದ್ರೊಳಗೆ ಏನೈತಿ? ಆದ್ರೆ ಅವನ ಒಳಗೆ ಹುಮ್ಮಸ್ಬೇಕ್ರಿ, ದುಡಿಬೇಕು ನೋಣ, ಯಾರ್ದು ಹಂಗ ಹರಾಮಿ ತಿನ್ನಬಾರ್ದು ಅನ್ನುವಂಥದ್ದು ಅವ್ನು ಮಾನವನಲ್ಲಿ ಬರ್ಬೇಕ್ರಿ. ಅದು ಕಾಯಕ ಮಾಡೋರಲ್ಲಿ ಭೂಮಿ ಒಳಗೆ ತಿನ್ನು ದುಡ್ದು ನಾವು ಅನ್ನುವಂಥದ್ದು ಬರ್ಬೇಕ್ರಿ. ಇಲ್ಲ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಒಟ್ಟೆ ದುಡಿಯಾಕೊಲ್ರಿ ಈಗ ಜನ ಅಂತ ಹೇಳ್ತಾನಿಲ್ಲ. ಭೂಮಿ ಕಡೆ ಮನಸ್ಸಿಲ್ಲ, ಯಾರ್ದು ರಾಡಿ ಹತ್ಬಾರ್ದಂತಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ ಮಾತಂತಿ, ಅದನ್ನ ಯಾವ ಮುಚ್ಚಕ್ಕಾಗಿಲ್ಲ. ಸರ, ಭೂಮಿ ಅಂತ ಶ್ರೇಷ್ಠವಾದ ಯಾವುದು ಉದ್ಯೋಗ ಅಲ್ರಿ, ನನಗೆ ಮಾತ್ರ ಇದು ಅನಿಸಿದ್ದು
0: ಅದೇ
1: ಇಷ್ಟ. ನಾ ಹೇಳು ಎಲ್ಲರೂ ಅದನ್ನ ಮಾಡ್ರೆ, ನೀ ಮಾಡ 8 ತಾಸು ಅದನ್ನ ಮಾಡು, 8 ತಾಸು ಇದನ್ನ ಮಾಡು, 8 ತಾಸು ನಿದ್ದಿ ಮಾಡು. ನಾ ಹೇಳಿದ್ರಿ ಎಲ್ಲರಿಗೂ ಯಾವತ್ತೂ ಮಾಡ್ಬೇಡ್ರಿ, 4 ಕಡೆ ನಾ 6 ತಾಸಾರ ಮಾಡ, 6 ತಾಸು ಮಾಡಾಕ್ತಿರಲ್ರಿ ಯಾರು ಕೆಲಸ ರೀ. ಆಗ 8 ತಾಸು ರೊಟ್ಟಿ ಕಟ್ಕೊಂಡ್ಬಂದು ಮಾಡ್ತಾರೆ ನಮ್ಮಲ್ಲಿ ಆಳುಗಳು, ನಾವು ಮಾಡ್ತಿದ್ದು ಮಾಡಿದ್ರು ರೊಟ್ಟಿ ಕಟ್ಕೊಂಡು ಹೋಗಿ. ಈಗ ರೊಟ್ಟಿ ಇಲ್ಲದ ಬರ್ತಾರೆ ಕೆಲಸಕ್ಕೆ ರೀ, ಅವ್ರಿಗೆ ಏನು ಅನ್ನೋಂಗಿಲ್ಲ, ನಾವು ಮತ್ತೆ ಅವ್ರಿಗೆ ಏನು ಬೇಕಾದ್ರೂ ಕೊಡುದು. ಅದನ್ನ ಮಾಡ್ಬೇಕಾರೆ ಮಾಡಿರ್ಬೇಕ್ರಿ, ಇಲ್ಲ ಹಂಗೆ ದುಡಿಯೋಕ್ರಿ. ಈಗ ಮೊದಲು ಕುಡಿದು ಬೇಕ್ರಿ, ತಿನ್ನೋದು ಬೇಕು, ಆಮೇಲೆ ತೆಗೆದು ಬರ್ತಂತಾರೋ ಇಲ್ಲ ಕೈ ಇಲ್ಲಿ ತೆಗೆದಕ್ಕೆ ಹೋಗಂಗಿಲ್ಲ ಅವ್ನ ತೆಕ್ಕ ಅವ್ರು ಆ ರೈತನ ತಕ್ಕ ಅಂತ ಕಾಲ ಬಂದ್ಬಿಟ್ಟಿದ್ರಿ.
0: ಕಾಲ
1: ಆಲ್ಕೋಹಾಲ್ಗೆ ಎಲ್ಲ ಜನ ಭಾಳ ಬೆಣ್ಣೆ ಹತ್ತೈತ್ರಿ, ಅವ್ರಿಗೆ ಮಾಂಸ ಆಲ್ಕೋಹಾಲ್ ಇತ್ತು ಅವ್ರಿಗೆ ಕೊಟ್ಟಿನಿ ಹೇಳಿದಿ ಪಗಾರಕ್ಕೆ ಬರ್ತಾರೆ ಕೆಲಸಕ್ಕೆ, ಅವ್ರಿಗೆ ಏನು ಮತ್ತೆ ಇದನ್ನ ಮಾಡಿರ್ತಾರೋ ಕೆಲಸ ಹೆಂಗೆ ನಿಗ್ತೈತ್ರಿ? ಮತ್ತೆ ನಿರ್ವೇ ಇಲ್ಲ, ಅದು ಈಗ ಸುಮ್ಮ ವಿಜ್ಞಾನ ಸಂಬಂಧ ಅವ್ರು ನಡೆದೈತ್ರಿ. ವಿಜ್ಞಾನ ಅವ್ರದ್ದು ನಡೀತಿಲ್ಲ, ನಮ್ದು ರೈತರು ನಡೆಯತ್ರಿ, ಬಂದ್ ಹಾಕಿತ್ತು ಈಗ ಒಕ್ಕಲ್ತನ ಬಂದ್ ಹಾಕಿ. ಸತ್ಯವಾಗಿ ವಿಜ್ಞಾನದಿಂದ ಒಕ್ಕಲ್ತನ ಚಾಲು ಹೋಯ್ತತ್ತು ಇದನ್ನ ಹೇಳ್ತೇನೆ. ಆದ್ರೆ ಲಾಭ ಆಗಂಗಿಲ್ಲ, ಮತ್ತೆ ದುಡಿಯವ್ರು ದುಡಿಯಂಗಿಲ್ಲ, ಕಡಿಮೆ ದುಡ್ತಾರೆ. 4 ತಾಸು ದುಡ್ದಾರ ಪೋಲ್ ಪಗಾರ ಕೇಳ್ತಾರೆ, ಎಲ್ಲಿ ಕೊಡಿದ್ರಿ? ನಾವು ರೈತರು ಹೋಗ್ಲಿ ರಾತ್ರಿ ಅವ್ರು ಮಾಡಬೇಕಾಗ್ತದೆ, ಹಾಳಾಗಿರ್ತಿ, ಇಲ್ಲಿ ಬಿಟ್ರೆ ಎಲ್ಲ ಹೋಗ್ತಿರ್ದ. ಹಿಂಗ ರೈತಿಗೆ ವಜ್ಜೆ ಇದ್ದಷ್ಟ ಯಾರಿಗೂ ವಜ್ಜೆ ಇಲ್ರಿ. ಕೂಲಿಯವ್ರು ಭಾಳ ಕುಂಬೆ ಇರ್ತಾರೆ ಈಗ, ಯಾಕಾದ್ರೆ ಬಂದ್ರೆ ಪಗಾರ ಅವ್ರಿಗೆ, ಆಗ ದುಡಿದ್ರೆ ಪಗಾರ ಇತ್ರಿ. ಈಗಿಲ್ಲ, ಅವ್ರು ಬಂದ್ರೆ ಪಗಾರ ಕೊಡ್ಬೇಕು, ಕುಂಡಿಸ್ರು ಪಗಾರ ಕೊಡ್ಬೇಕು, ದಗದ ಇಲ್ಲಪ್ಪ ಇವತ್ತು ಕೊಳೆ ಮೇಗೈತೆ ಅವ್ರು ಪಗಾರ ಕೊಡ್ಬೇಕು. ಮೊದಲು ಹಂಗಿಲ್ರಿ, ನಾನು ಜಾಕ್ ಮಿಷನ್ ಬಾಡಿಗೆ ಇಟ್ರಿ, ಒಂದ್ ತಿಂಗಳು ಹೇಳ್ತಾಕೇನಿ ನನಗೆ ಯಾರು ಪಗಾರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸೈಕಲ್ ಮೇಲೆ ಆಳು ಕರ್ಕೊಂಡ್ ಹೊಡಿ ಆಳು ಕರ್ಕೊಂಡ್. ಈಗ ಹಂಗಿಲ್ರಿ, ಅವ್ನು ಬಂದ ಅವಾಗ ಅವ್ನು ಕೊಡಬೇಕ, ಕೊಡ್ಲಿಕ್ಕೆ ನಡೆಯಂಗಿಲ್ಲ. ಈಗ ಹಿಂಗೆ ಬಂದ ನೋಡ್ರಿ, ಅದ ತೊಂದರೆ ಆಗೈತಿ ನಮ್ಗೆ. ಕಾಯಕ ಮಾಡ್ರಿ ಕೊಡ್ಬೇಕು, ಅವಾಗ ಬಂದ ಹೇಗೆ ಕರ್ಕೊಂಬಂದ್ವಿ, ಕಾಯಕ ಮಾಡಿದ್ರು ಕೊಡ್ಬೇಕು. ಆಗ ನಾವು ಬೇಕಾದ ಹೇಳಿದವ್ರ ಕಾಯಕ ಮಾಡ್ರೆ ನಾವು ದುಡಿದ್ರೆ ಪಗಾರ ಕೊಡ್ತೀರ, ತಗೋತಿದ್ವಿ ನಾವು ಜಗಳ ತಿಕ್ಕಲ್ಲ. ಈಗ ಕೊಡ್ರಲ್ಲ ಬಿಡ್ದು, ನಾ ಮಾಡ್ತೀನಿಲ್ಲಣ್ಣ, ನೀ ಹೇಳ್ರ ಕೊಳೆ ಮದ ನಾ ಏನ್ ಮಣ್ಣು ಕೊಡ್ ನಮ್ಮ ಪಗಾರ್ತಾರ. ಹಿಂಗೆ ಕಾಲು ಉಪರಾಟಿ ಬಂದತ್ರಿ ಇಷ್ಟೇ ರೀ. ಅದೆಲ್ಲ ಮೊದಲಿನಂಗೆ ಕಾಲು ಇದ್ರೆ ನಡಿ ನುಡಿ ಮೊದಲಿನಂಗೆ ಇಲ್ರಿ, ಈಗ ಜನರದ್ದು ಎಲ್ಲರೂ ಅಂತ ಹೇಳ್ತಿರಲ್ಲ, ಅದನ್ನ ನಡಿ ನುಡಿ ಹ್ಯಾಂಗ ನಂಗೆ ಹೆಂಗೆ ಮಾಡ್ತಿದ್ದು ರೀ, ಅದನ್ನ ಅದನ್ನ ನಂಗೆ ತಿದ್ದಾಗ ಬರ್ತೈತಿ, ಭೂಮಿಯಾಗ ದುಡಿಯಾಗ ಬರ್ತೈತಿ ನನಗೆ, ಮಾಡಿದಾಗ ಮಾಡತ್ ಹೇಳಕ್ ಬರ್ತೈತಿ ರೀ, ಅದ್ರ ದುಡಿಯೋ ಅಂತ ಹುಮ್ಮಸ್ ಹಂಗೆ ಹೆಂಗೆ ಕೊಡಕ್ ಬರ್ತೈತಿ ಅದು. ಅದು ಸತ್ಯವಾಗಿ ಹೇಳ್ತಾರೆ, ಜನ ಏನು ಮಾಡ್ತಾರೆ, ರೂಪಾಯಿ ಕಿಲೋ ಅಕ್ಕಿ ಮಾಡೋಣ ಜನ ದುಡಿದಂಗೆ ಮಾಡೈತಿ, ದುಡಿದಂಗೆ ಆಗೈತಿ ಅಂತ ಇದನ್ನು ಒಂದು ತೊಡೆ ಮಂದಿ ಹೇಳ್ತಾರೆ ರೀ. ಅವನ ಮಾರ್ತಾರೋ, ಅವನ ಕುಡಿತಾರೋ, ಅವನ ತಿಂತಾರೋ, ಯಾಕೆ ದುಡಿತಾರೋ ಅಂತ ಹಿಂಗೂ ಕೆಲವು ಮಂದಿ ಮಾತಾಡ್ತೈತಿ. ಯಾರು ನಂಬುದು ಯಾರು ಬಿಡ್ದು, ಮನಸ್ಸ ಅವ್ರದ ಹಂಗಾಗಿ ಬಿಟ್ಟೈತಿಲ್ಲ, ಯಾರೇನು ಮಾಡಕ್ ಬರ್ತೈತಿ ಮನಸ್ಸನ್ನ. ಭೂಮಿ ತಾಯಿನ ದುಡಿ ಮಾಡ್ರೆ ಬರ್ತಾಳಕ್ಕೆ ಮನುಷ್ಯನ ಮನಸ್ಸು ಹೆಂಗ್ ಮಾಡ್ರೆ ತಿದ್ದುದ್ರಿ ನಾನು. ಅದಕ್ಕಾಗಿ ಭಜನ ಯಾಕಂತಂದ್ರೆ ಸಂಸ್ಕೃತಿ ಉಳಿಲಿ.
0: ಹೌದು,
1: ಇದ್ರಾಗ ಶಿವಾಯಣ್ಣ ಶಿವಾಯಣ್ಣ ಅಂದ್ರೆ ಪಾಪಾರು ಹೋಗ್ಕೈತಿ, ಅದ ಇದು ಹೊಲಸು ಮಾತಾಡಿ ಇವ್ನ ಆಳಿಗೆ ಹೊಲಸಾಗ್ತಾವು. ಇದನ್ನಾರ ದೇವ್ರದ್ದು ಒಂದು ಸ್ವಲ್ಪ ನಾಮ ಸ್ಮರಣೆ ಇರಲಿ, ಹಂಗಾಯ್ತು ಬರ್ದಲ್ರಿ. ಇದಕ್ಕೆ ಭಾಳ ಆತ, ಇದಕ್ಕೆ ರಾಗ ತಾಳ ಅದನ್ನು ಅಂದ್ರೆ ಮೂರು ಕೂಡಿಸಿ ಅಂದ್ರೆ ಭಾಳ ರುಚಿ ಆಕತ್ರಿ. ಅದ ಸಕ್ಕರೆ ಇಟ್ಟ ತಿಂದ್ರೆ ಅದ್ರ ಬೇರೆ ರುಚಿ ಆಗೈತೆ, ಪುಟಾಣಿ ಇಟ್ಟ ತಿಂದ್ರೆ ಬೇರೆ, ಸಕ್ಕರೆ ಪುಟಾಣಿ ಕೂಡಿಸಿ ತಿಂದವ್ರು ಎಷ್ಟು ರುಚಿ ಆಕೈತೋ ಹಂಗ ಆಳುಗಳು ದುಡಿಬೇಕ್ರಿ, ನಾವು ದುಡಿಬೇಕು ಅಂದ್ರೆ ಆಕೈತ್ರಿ. ಮಜ್ಜಿಗೆ ನುಚ್ಚ ಹಾಲ ಕುಡಿಯಾಕಲ್ರಿ, ಮಾಂಸ ಸೆರೆ ಕುಡಿಯಾಕ ಅಡ್ಡಾಡದ ಜನ, ಏನ್ ಮಾಡಿದ್ರಿ ಹೇಳ್ರಿ?
0: ಖಂಡಿತ ಅಪ್ಪಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಈ ಸಂದರ್ಶನೆ ಮಾಡಿದಕ್ಕೆ ನನಗೆ ತುಂಬಾ ಸಂತೋಷವಾಯ್ತು. ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ನಾನು ಕಲಿತೆ. ಅದಿಲ್ಲದೆ ನಮ್ಮ ಕೇಳುಗರು ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಿಗೂ ನಿಮ್ಮ ನಾನು ಕೇಳಿರುವ ಪ್ರಶ್ನೆ ನಿಮ್ಮ ಉತ್ತರ ಮುಖಾಂತರ ಅವರಿಗೂ ಬಹಳಷ್ಟು ವಿಷಯಗಳು ಕ್ಲಿಯರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಒಂದು ವಿಶೇಷ ಸಂದರ್ಶನೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಪ್ಪಣ್ಣ ಅವರು ಇದ್ರು. ಅಂಡ್ ಅಪ್ಪಣ್ಣ ಅವರು ನಾನು ಕೇಳಿರುವ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು, ವಿವರವಾದ ಉತ್ತರವನ್ನು ಕೊಟ್ಟರು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ವಿಶೇಷ ಸಂದರ್ಶನೆ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾದ ನಮ್ಮ ಅಪ್ಪಣ್ಣ ಅವರಿಗೆ ಧನ್ಯವಾದ, ನಮಸ್ಕಾರ ತಿಳಿಸ್ತೇನೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ನಮಸ್ಕಾರ.

ಇಲ್ಲಿಯವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.